ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 7ನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 28ನೇ ತಾರೀಕು ಗುರುವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ತರಂಗಾಂತರ 625 ಕಿಲೋಹರ್ಟ್ಸ್ ಮತ್ತು FM 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:40. ಕಲಿತ ವಿದ್ಯೆಯನ್ನು ಧಾರಾಳವಾಗಿ 10 ಜನಕ್ಕೆ ಹೇಳಿಕೊಡಬೇಕು. ನಾನು ಕಲಿತದ್ದು ಮುಗಿಯಿತು ಎಂಬ ಅಹಂಭಾವವನ್ನು ಬಿಟ್ಟು ಸದಾ ಕಲಿಯುತ್ತಿರಬೇಕು. ಆನಾ ಕೃಷ್ಣರಾಯರು. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರ. ಬೆಳಗಿನ ಶುಭೋದಯ.

ಸಮಯ 6:30 ಆಕಾಶವಾಣಿ ಭದ್ರಾವತಿ. ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:35 ಕರುಣಾಳು ಬಾಬಳಿಕೆ, ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್. 6:40 ನೇಗಿಲ ಮಿಡಿತ, ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ, ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಯು ಉಮೇಶ್. 6:50 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಅಧಿಕ ತೂಕ ಹಾಗೂ ಸ್ಥೂಲಕಾಯತೆ, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ವಿನೋದ್ ಕುಮಾರ್. 6:50 ಸುದ್ದಿ ಮಿಂಚು, 7:20 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತರಾದ ಶ್ರೀಯುತ ಅನಂತ್ ನಾಡಿಗ್ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಟ್ಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9:08-5:72-6:00. 11:00 ಚೈತ್ರವನ ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ, ಕುವೆಂಪು ರಚಿತ ಶ್ರೀ ರಾಮಾಯಣ ದರ್ಶನದ ಕಾವ್ಯದ ಅಯೋಧ್ಯ ಸಂಪುಟದಲ್ಲಿ ಕವಿಕೃತ ದರ್ಶನ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀಯುತ ಎಂಎಸ್ ಅನಂತ ನಾರಾಯಣ, ವ್ಯಾಖ್ಯಾನ ಶ್ರೀಯುತ ಎಚ್ಎಸ್ ಗೋಪಾಲ್. 11:30 ಸೇವಾ ಮಾಹಿತಿ, 11:35 ಭಾವಗೀತೆಗಳು, 11:45 ಜನಪದ ಸಂಗೀತ. ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ಸಂಗಡಿಗರಿಂದ ಶಿವನ ಪೂಜೆಯ ಹಾಡುಗಳು. 1:20 ಚಿತ್ರಗೀತೆ, 2:40 ಭಾವಗೀತೆ, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳು. ಇನ್ನು 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಡ್ರ್ಯಾಗನ್ ಹಣ್ಣು ಅಥವಾ ಕಮಲದ ಹಣ್ಣಿನ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ

ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿಯಾದ ಡಾಕ್ಟರ್ ಬಿ ಸುರೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ, ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳ ಕುರಿತು ಮಾಹಿತಿ. ತದನಂತರ ಕಡೂರು ತಾಲೂಕು ತುರುವನಹಳ್ಳಿಯ ಶ್ರೀಮತಿ ಸಾವಿತ್ರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಹಾಗೂ 10 ಗಂಟೆಗೆ ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:30ಕ್ಕೆ ಚಿಂತನ ಡಾಕ್ಟರ್ ಸೈಯದ್ ಜಮುರುಲ್ಲಾ ಶರೀಫ್ ಅವರಿಂದ, 7:15ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ. ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ, 12:00ಕ್ಕೆ ವನಿತಾ ವಿಹಾರ, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಮೂರ್ಛೆ ರೋಗ ಈ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಜಿ ರೂಪಾ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ ಎಂ ಮಹೇಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಂಜೆ 6:30ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ, 6:30ಕ್ಕೆ ಜಿಲ್ಲಾ ವಾರ್ತಾ ಪತ್ರ, ರಾತ್ರಿ 9:30ಕ್ಕೆ ಇಂಗ್ಲಿಷ್ ಯುವವಾಣಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾರಾಧನೆಗೆ ಆತ್ಮೀಯವಾದ ಸ್ವಾಗತ. ಮೈಸೂರು ಆಸ್ಥಾನದ ಪ್ರಧಾನ ಸಂಗೀತಗಾರರಾದ ವೀಣಾ ಪದ್ಮನಾಭಯ್ಯ ಅವರಿಂದ ಸಂಗೀತವನ್ನು ಕಲಿಯೋದಕ್ಕೆ ಆರಂಭ ಮಾಡ್ತಾರೆ ಇವರು. ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಸಂಗೀತವನ್ನು ಕಲಿತಾ ಅಧ್ಯಯನವನ್ನು ಮಾಡಿ ಬಹಳ ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ತ್ಯಾಗರಾಜರ ಅಚ್ಚುಮೆಚ್ಚಿನ ಶಿಷ್ಯರು ಅಂತ ಹೇಳಿ ಅನಿಸ್ಕೊಳ್ತಾರೆ ಇವರು. ಯಾರಿವರು ಆಲಿಸೋಣ ಗೀತಾರಾಧನ ಕಾರ್ಯಕ್ರಮದ ಆರಂಭದ ಗೀತೆಯ ನಂತರ. ಕಮಲೇಶ್ವರ ವಿಠಲರ ಕೃತಿ ಪೂಜನ ಶ್ರೀ ರಾಘವೇಂದ್ರ, ಹಾಡಿದ್ದಾರೆ ಎಂ ಪ್ರಭಾಕರ್.

ಹೌದು, ಇವರೇ ಮೈಸೂರು ವಾಸುದೇವಾಚಾರ್ಯರು. ಭಾರತೀಯ ಸಂಗೀತಗಾರ ಮತ್ತು ಕರ್ನಾಟಕದ ಸಂಗೀತದ ಸಂಯೋಜನೆಗಳ ಸಂಯೋಜಕರು ಇವರಾಗಿದ್ದರು. ತ್ಯಾಗರಾಜರ ಶಿಷ್ಯರಾಗಿದ್ದಂತಹ ಮೈಸೂರು ವಾಸುದೇವಾಚಾರ್ಯರು 200ಕ್ಕೂ ಹೆಚ್ಚು ಸಂಯೋಜನೆಗಳನ್ನು ಮಾಡಿದ್ದಾರೆ. ಖಮಾಸ್ ರಾಗದಲ್ಲಿ ಬ್ರೋಚೆ ವಾರ್ಯವರರ, ಸುನಾದ ವಿನೋದಿನಿಯಲ್ಲಿ ದೇವಾದಿದೇವ, ಹಿಂದೋಳದಲ್ಲಿ ಮಾಮವತು ಶ್ರೀ ಸರಸ್ವತಿ, ಪಂಟುವಳ್ಳಿ ರಾಗದಲ್ಲಿ ಶಂಕರಿ ನಿನ್ನ, ಅಭೇರಿ ರಾಗದಲ್ಲಿ ಭಜರೆ ಮಾನಸ, ಹೀಗೆ ಜನಪ್ರಿಯ ಕೃತಿಗಳಿಗೆ ಸಂಯೋಜನೆಯನ್ನು ಮಾಡಿದವರು ಮೈಸೂರು ವಾಸುದೇವಾಚಾರ್ಯರು. ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ದೇವ ನೀನಹುದು ಹಾಡಿದ್ದಾರೆ ಬಿ ಆರ್ ಛಾಯಾ. ಇದು ಶ್ರೀರಂಗ ಅವರ ರಚನೆ.

ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ತಂಜಾವೂರಿನ ಶ್ರೇಷ್ಠ ವಿದ್ವಾಂಸರ ಜೊತೆ ಗಾಯನವನ್ನು ಮಾಡಿದಂತಹ ಮೈಸೂರು ವಾಸುದೇವಾಚಾರ್ ಅವರ ಪಾಂಡಿತ್ಯವನ್ನು ಗಮನಿಸಿ ಮೈಸೂರು ಮಹಾರಾಜರು ಆಸ್ಥಾನದಲ್ಲಿ ಮುಖ್ಯ ಸಂಗೀತಗಾರರಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಕನ್ನಡದಲ್ಲಿ ಎರಡು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮೈಸೂರು ವಾಸುದೇವಾಚಾರ್ ಅವರು. ಗೀತ ರಚನಾಕಾರರಾಗಿ, ಸಂಯೋಜಕರಾಗಿ, ವಾದ್ಯ ಸಂಗೀತಗಾರರಾಗಿ ಉತ್ಕೃಷ್ಟ ಸೇವೆಯನ್ನು ಭಾರತೀಯ ಸಂಗೀತಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸಲ್ಲಿಸಿದ್ದಾರೆ. ಗೀತಾರಾಧನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಜಾನಕಿ ಅವರು ಹಾಡಿರುವಂತಹ ಅಕ್ಕಮಹಾದೇವಿ ಅವರ ವಚನ, ಬಿಟ್ಟನೆಂದರೆ ಬಿಡದೀ ಮಾಯೆ.

ಹೀಗೆ ಮೈಸೂರು ವಾಸುದೇವಾಚಾರ್ಯ ಅವರಂತಹ ಮಹಾನ್ ಸಂಗೀತಗಾರರನ್ನ ಸ್ಮರಿಸಿಕೊಳ್ತಾ ಇಂದಿನ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾರಾಧನವನ್ನ ಈ ಹಾಡಿನೊಂದಿಗೆ ಮುಗಿಸೋಣಂತೆ. ಪುರಂದರದಾಸರ ಕೃತಿ ಆದದ್ದೆಲ್ಲ ಒಳಿತೇ ಆಯಿತು, ಹಾಡಿದ್ದಾರೆ ಎಸ್ ಎನ್ ರಮ್ಯಾ.

0: ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಮುಂದಿನ ಕಾರ್ಯಕ್ರಮ. ಇನ್ನು ಕೆಲವೇ ಕ್ಷಣಗಳಲ್ಲಿ
2: ಇಸ್ಲಾಂ ಧರ್ಮವು ಮುಸ್ಲಿಮರ ಮೇಲೆ ಕಡ್ಡಾಯಗೊಳಿಸಿರುವ 5 ಆಚರಣೆಗಳಲ್ಲಿ ಬಕ್ರೀದ್ ಹಬ್ಬವು ಒಂದು. ಇದು ಕೇವಲ ಸಂತೋಷವನ್ನುಂಟು ಮಾಡುವ ಉದ್ದೇಶದಿಂದ ಕೂಡದೆ ಧಾರ್ಮಿಕ ಸಂಪ್ರದಾಯದ ಶಾಶ್ವತ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇಸ್ಲಾಂ ಧರ್ಮದ ಜಾಗತಿಕ ಪ್ರಮುಖ ಹಬ್ಬಗಳು 2 ಮಾತ್ರ, ರಂಜಾನ್ ಎಂದು ಕರೆಯುವ ಈದ್ ಉಲ್ ಫಿತರ್, ಬಕ್ರೀದ್ ಎಂದು ಕರೆಯುವ ಈದ್ ಉಲ್ ಅಜಾ. ಈ ಹಬ್ಬಗಳ ಆಚರಣೆ ಚಂದ್ರ ದರ್ಶನವನ್ನು ಅವಲಂಬಿಸಿವೆ. ಚಂದ್ರ ದರ್ಶನದ ಮಾರನೆಯ ದಿನ ರಂಜಾನ್ ಹಬ್ಬದ ಆಚರಣೆಯಾದರೆ ಚಂದ್ರ ದರ್ಶನದ 10ನೇ ದಿನ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಕ್ರೀದ್ ಹಬ್ಬಕ್ಕೆ ಅರಬ್ಬಿ ಭಾಷೆಯಲ್ಲಿ ಈದ್ ಉಲ್ ಅಜಾ ಅಥವಾ ಈದ್ ಉಲ್ ಅಜುಹಾ ಎಂದು ಹೆಸರು. ಈ ಹಬ್ಬವು ಅರಬಿಕ್ ಕಾಲಮಾನದ 12ನೆಯ ತಿಂಗಳಾದ ದುಲ್ ಹಜ್ ನ 10ನೆಯ ದಿನ ಬರುತ್ತದೆ. ರಂಜಾನ್ ಅಥವಾ ಈದ್ ಉಲ್ ಫಿತರ್ ಹಬ್ಬವು ತನ್ನು ಮನ ಪವಿತ್ರಗೊಳಿಸುವ ಆಚರಣೆಯಾದರೆ ಈದ್ ಉಲ್ ಅಜಾ ಪ್ರಾಣಿ ಬಲಿ ಮತ್ತು ಹಜ್ ಯಾತ್ರೆ ನಿರ್ವಹಿಸುವ ಹಬ್ಬವಾಗಿದೆ. ಈ 2 ಹಬ್ಬಗಳಲ್ಲಿ ಊರಿನವರೆಲ್ಲ ಒಂದಾಗಿ ಈದ್ಗಾ ಎಂಬ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಹೋಗುವುದು ವಿಶೇಷ. ಪ್ರಾಣಿ ಬಲಿಯ ಆಚರಣೆಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯ ರೂಢಿಗೆ ಬರಲು ಕಾರಣವೆಂದರೆ ಇಸ್ಲಾಂ ಧರ್ಮದ ಅನುಸಾರ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಪ್ರಾಯದ ಮಗನಾದ ಇಸ್ಮಾಯಿಲ್ ಜಬಿಯುಲ್ಲಾ ರವರಿಗೆ ಒಮ್ಮೆ ಹೀಗೆ ಹೇಳಿದರು, ಮಗು, ನಾನು ಅಲ್ಲಾನಿಗೆ ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಹೇಳು ಎಂದರು. ಅದಕ್ಕೆ ಮಗನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ ಎಂದನು. ಅದರಂತೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಮಗನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ನೆಲದ ಮೇಲೆ ಮಲಗಿಸಿದರು. ಹರಿತ ಚೂರಿಯನ್ನು ಕುತ್ತಿಗೆಯ ಮೇಲಿಟ್ಟು ಕೊಯ್ಯಲು ಪ್ರಾರಂಭಿಸಿದ್ದಾಗ ಕುತ್ತಿಗೆ ಕೊಯ್ಯಲ್ಪಡಲೇ ಇಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ಚೂರಿಯ ಮೇಲೆ ಅತಿರದ ಸಿಟ್ಟು ಬಂದು ಅದನ್ನು ಸಮುದ್ರದಲ್ಲಿ ಎಸೆದರು. ಈ ಘಟನೆಯ ಹಿಂದಿನ ಉದ್ದೇಶ ವಾಸ್ತವಿಕವಾಗಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ತನ್ನ ಪ್ರಭು ಅಲ್ಲಾನ ಮೇಲಿದ್ದ ದೃಢ ವಿಶ್ವಾಸಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ತನ್ನ ಪುತ್ರ ವ್ಯಾಮೋಹವನ್ನು ನಿಯಂತ್ರಿಸುವುದಕ್ಕಾಗಿ ಮಾತ್ರ ಬಲಿದಾನದ ಈ ಘಟನೆ ನಡೆಯಿತು. ಅಲ್ಲಾನಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂರ ಕರ್ತವ್ಯ ನಿಷ್ಠತೆ ಕಂಡು ತೃಪ್ತಿಯಾದ ಕಾರಣ ಇಸ್ಮಾಯಿಲರ ಬಲಿದಾನಕ್ಕೆ ಬದಲು ಸ್ವರ್ಗದಿಂದ ಕುರಿಯೊಂದನ್ನು ಬಲಿದಾನ ಮಾಡಲು ಕಳಿಸಲಾಯಿತು. ಈ ಘಟನೆಯು ಪ್ರಾಣಿ ಬಲಿದಾನದ ಆಚರಣೆಗೆ ಕಾರಣವಾಗಿ ಈದ್ ಉಲ್ ಅಜಾದ ಪ್ರಮುಖ ಸಂಪ್ರದಾಯವಾಯಿತು. ಈದ್ ನಮಾಜ್ನ ನಂತರ ಪ್ರಾರಂಭವಾಗುವ ಪ್ರಾಣಿ ಬಲಿದಾನ

0: ಮೂರು ದಿನಗಳವರೆಗೆ ನಡೆಯುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೊಡ್ಡ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಬಲಿದಾನಕ್ಕಾಗಿ ಅರ್ಪಿಸಿದ ಪ್ರಾಣಿಯ ಮಾಂಸವನ್ನು ಮೂರು ಭಾಗವಾಗಿ ಮಾಡಲಾಗುವುದು. ಒಂದು ಭಾಗವನ್ನು ಬಡವರಿಗೆ ಹಂಚಿ ಮತ್ತೊಂದು ಸಂಬಂಧಿಕರಿಗೆ ನೀಡಲಾಗುವುದು. ಉಳಿದನ್ನು ಮನೆಯವರು ಉಳಿಸಿಕೊಳ್ಳಲಾಗುವುದು. ರಂಜಾನ್ ಹಬ್ಬದಲ್ಲಿ ಬಡ ಬಗ್ಗರಿಗೆ ಹಣ, ಧಾನ್ಯ, ವಸ್ತ್ರಗಳನ್ನು ದಾನ ಮಾಡುವ ಸಂಪ್ರದಾಯವಿದ್ದರೆ ಬಕ್ರೀದ್ನಲ್ಲಿ ಮಾಂಸ ದಾನದ ಸಂಪ್ರದಾಯವಿದೆ. ಮಾನವೀಯತೆಯ ಮಹತ್ವವನ್ನು ಸಾರುವ ಈ ಹಬ್ಬಗಳಲ್ಲಿ ದಾನ ಪ್ರದಾನ. ಈದ್ ಉಲ್ ಅಜಾ ಅಥವಾ ಬಕ್ರೀದ್ನ ಮತ್ತೊಂದು ಪ್ರಮುಖ ಆಚರಣೆ ಅನುಕೂಲಸ್ಥರು ಕಡ್ಡಾಯವಾಗಿ ಜೀವನದಲ್ಲಿ ಒಮ್ಮೆ ಹಜ್ ಯಾತ್ರೆ ಕೈಗೊಳ್ಳುವುದು. ಹಜ್ ನಿರ್ವಹಿಸುವ ಸಾಮರ್ಥ್ಯವಿದ್ದು ಅದನ್ನು ನಿರ್ವಹಿಸದೇ ಇರುವವರನ್ನು ಧರ್ಮಭ್ರಷ್ಟನೆಂದು ಪರಿಗಣಿಸಲಾಗುವುದು. ಮಕ್ಕಾ ನಗರದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಕಟ್ಟಿದ ಪ್ರಾರ್ಥನಾಲಯವಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಭಕ್ತಿಪೂರ್ವ ಕಾಯಕವನ್ನು ಮೆಚ್ಚಿದ ಅಲ್ಲಾ ಆ ಕಟ್ಟಡವನ್ನು ತನ್ನ ವಾಸಸ್ಥಳವೆಂದು ಸಾರಿದನು. ಅದನ್ನು ಕಾಬಾ ಎಂದು ಕರೆದು ಅದರೆಡೆಗೆ ಮುಖ ಮಾಡಿ ನಮಾಜ್ ಮಾಡುವಂತೆ ಆದೇಶ ನೀಡಿದನು. ಅದರಂತೆ ಮುಸ್ಲಿಮರು ಎಲ್ಲೇ ಇರಲಿ ನಮಾಜ್ ಮಾಡುವಾಗ ಪವಿತ್ರ ಕಾಬಾದ ಕಡೆ ಮುಖ ಮಾಡುವ ಸಂಪ್ರದಾಯ ಆಚರಿಸುತ್ತಾರೆ. ಹಜ್ ಯಾತ್ರೆ ಕೈಗೊಳ್ಳುವವರು ಅದೊಂದು ಸಾಂಪ್ರದಾಯಿಕ ಆಚರಣೆ ಎಂದು ಮಾತ್ರ ಭಾವಿಸದೆ ದುರ್ಭಾವನೆಯನ್ನು ತ್ಯಜಿಸಿ ಹಿಂಸೆಯನ್ನು ಬಾಹಿರಗೊಳಿಸಿ ನುಡಿ ನಡೆಗಳೆಲ್ಲರಲ್ಲೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಈದ್ ಉಲ್ ಅಜಾ ಹಬ್ಬ ತ್ಯಾಗ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಭಾವನೆಯನ್ನು ಸಾರುವ ಆಚರಣೆಯಾಗಿದೆ. ವಿಶ್ವ ಭ್ರಾತೃತ್ವವನ್ನು ಸಾರುವ ಹಜ್ ಯಾತ್ರೆಯ ಜೊತೆಯಲ್ಲಿ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಮನೋಭಾವನೆಯನ್ನು ಸಾರುವ ಆಚರಣೆಯ ಹಬ್ಬವೇ ಬಕ್ರೀದ್.
1: ಡಾಕ್ಟರ್ ಸೈಯದ್ ಜಮೀರುಲ್ಲಾ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಸಮಯ 6:35:25. ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಈಗ ಪ್ರಾರಂಭ.
3: ಆಕಾಶವಾಣಿ ಇದು ಒಂಚೂರು ತಮಾಷೆ ಅಂತ ಘಟನೆ, ಬಟ್ ಬಹಳ ಮಾರ್ಗದರ್ಶಿ ಆಗುವಂತ ಘಟನೆ. ಒಂದು ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 40 ಮಕ್ಕಳು. ಆ ಶಾಲಾ ಶಿಕ್ಷಕಿ ಒಂದು ತಂದೆ ತೊಂದರೆ ಬಂದ್ಬಿಡ್ತು. ಏನು ತೊಂದರೆ ಅಂದರೆ ದಿನಾಲು ಏನಾದರೂ ತಕರಾರು ಬರೋದು. ಯಾರೊಬ್ಬರು ಪೆನ್ಸಿಲ್ ಕಳ್ಕೊಂಡಿದ್ದೀವಿ ಅಂತಾನೋ, ಯಾರೊಬ್ಬರು ರಬ್ಬರ್ ಕಳ್ಕೊಂಡಿದ್ದೀನಿ ಅಂತಾನೋ, ಯಾರೊಬ್ಬರು ಪೆನ್ ಕಳ್ಕೊಂಡಿದ್ದೀನಿ ಅಂತಾನೋ ದಿನಾಲು ಬರೋದು. ಅದು ಪ್ರತಿಷ್ಠಿತವಾದ ಶಾಲೆ, ಪಾಲಕರೆಲ್ಲ ಬಹುಪಾಲು ಶ್ರೀಮಂತರ ಮಕ್ಕಳೇ, ದೊಡ್ಡ ದೊಡ್ಡ ಹುದ್ದೆಗಳ ಕೆಲಸ ಮಾಡುವಂಥ ಅಧಿಕಾರಿಗಳು. ಅಂಥದ್ರೊಳಗೆ ಯಾವ ಮಗು ಕಳ್ಳತನ ಮಾಡ್ತಿರ್ಬೇಕು, ಯಾರು ಮಾಡ್ತಿದ್ದಾರು ಅಂತೆಲ್ಲ ಅಟೆಂಡರ್ಸ್ ಕೆಲಸ ಮಾಡ್ಕರದು ಕೇಳಿದ್ರೆ ಯಾರು ತಗೊಂಡಿ, ಇಲ್ಲ ಯಾರೂ ತಗೊಂಡಿಲ್ಲ ಅಂದರು. ದಿನಾಲು ಕಳೆದಾಗ್ತವೆ, ಏನು ಮಾಡೋದು, ಹುಡ್ಕೋದು ಹೆಂಗೆ, ಸೂಕ್ಷ್ಮ ಗಮನಿಸಿ ಹುಡುಕಿ ಅಂತ ಹೇಳಿದರು. ಯಾರಿಗೂ ಸಿಗಲಿಲ್ಲ. ಒಂದು ದಿವಸ ಕೆಲವರು ಏನು ಮಾಡಿದರು ಅಂದರೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಏನಾಗ್ತದೆ ನೋಡೋಣ ಅಂತ. 2 ದಿವಸದಲ್ಲಿ ಒಬ್ಬ ಹುಡುಗ ಸಿಕ್ಕ, ಹಿಡ್ಕೊಂಬಂದ್ರೆ ಅವನ, ಇವನೇ ಕಳ್ತನ ಮಾಡ್ತಾನೆ ಅಂತ. ಅವನು ಬ್ಯಾಗ್ ಎಲ್ಲ ಹುಡುಕಿದ್ರೆ ಅವನ ಬ್ಯಾಗಲ್ಲಿ ಸಾಕಷ್ಟು ಕಳವಿನ ಸಾಮಾನು ಸಿಕ್ಕು. ಒಂದು 50 ಪೆನ್ನು, ಒಂದು 50 ಪೆನ್ಸಿಲ್ಲು, ಒಂದು 25 ರಬ್ಬರು ಎಲ್ಲ ಸಿಕ್ತು. ಟೀಚರ್ಗೆ ಭಾರಿ ಕೋಪ ಬಂತು, ಇವನು ಬಂದು ಕಳ್ತನ ಮಾಡಿ ಇಡೀ ಶಾಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ, ಮಾಡೋಣಿರಿ ಅಂತ ಎಳ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಮುಂದೆ ನಿಲ್ಲಿಸಿದ್ರು. ಪ್ರಿನ್ಸಿಪಾಲ್ ಇನ್ನೂ ಕೋಪ ಬಂತು, ಏನು ಮಾಡ್ತಾರೆ ಸಾಮಾನ್ಯ ಕೋಪ ಬಂದಾಗ, ಮಗುವನ್ನು ತಂದೆ ತಾಯಿನ ಕರೆಸಿ ಅಂದರು. ತಂದೆ ತಾಯಿಗೆ ಬುಲಾವ್ ಹೋಯ್ತು. ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ತಂದೆ ತಾಯಿಯನ್ನ ಕರಿಬೇಕು ಅಂದ್ರೆ ತಾಯಿನೇ ಹೋಗೋದು, ತಂದೆ ಹೋಗೋದು ಅಪರೂಪ. ತಾಯಿ ಪಾಪ ಹೋದ್ರು, ಎದಕ್ಕೆ ಕರೆದಿದ್ದಾರೆ ಪ್ರಿನ್ಸಿಪಾಲ್ ನೋಡೋಣ ಅಂತ. ಪ್ರಿನ್ಸಿಪಾಲ್ರು ಬೈದ್ರು ಬೈದ್ರು ಬೈದ್ರು ಹುಡುಗನ, ನೋಡಿ ನಿಮ್ಮ ಮಗ ಎಂಥವನಿದ್ದಾನೆ, ನಿಮ್ಮ ಅವಗುಣಗಳ ಪಟ್ಟಿ ನೋಡಿ, ಅವಗುಣಗಳು ಹೇಗಿದ್ದಾವೆ, ಅವನು ದಿನಾನು ಕಳ್ಳತನ ಮಾಡ್ತಾನೆ, ಇವನು ಸರಿ ಆಗದೆ ಹೋದ್ರೆ ಶಾಲೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ, ಹೆಸರು ತೆಗೆದು ಹಾಕ್ತೀನಿ ಅವನ್ನ ಅಂತ ಚೆನ್ನಾಗಿ ಬೈದ್ಬಿಟ್ರು. ದೊಡ್ಡ ಮನೆತನದ ಹೆಣ್ಮಗಳು ತಾಯಿ ಭಾರಿ ಅಪಮಾನ ದುಃಖ ಉಕ್ಕಿ ಬಂತಕ್ಕೆ. ಛೇ, ಏನು ಹಣೆ ಬಾರ ನಂದು, ಈ ದೊಡ್ಡ ಮನೆತನದವರು ಈ ದರಿದ್ರ ಮಗ ಪೆನ್ಸಿಲ್ ಹಾಕಳು ಮಾಡ್ತಾನೆ ಇವನು ಅಂತ ದಾರಿಯಲ್ಲಿ ಆ ಸಂಕಟದಿಂದ ಪಟ ಪಟ ಪಟ 4-5 ಹೊಡ್ಕೊಂಡು ಅವನು ಅಳಿಸಿ ತಾನು ಹತ್ತು ಮನೆಗೆ ಬಂದರು. ಮನೆಗೆ ಬಂದು ಅಷ್ಟಕ್ಕೆ ಬಿಡ್ತಾರ ಅವರು, ಇರ್ಲಿರೋ ಇರೋ, ನಿಮ್ಮಪ್ಪ ಬರ್ತಾರಲ್ಲ ಸಾಯಂಕಾಲ, ಹೇಳ್ತೀನಿ ಅವರಿಗೆ, ಬುದ್ಧಿ ಕಲಿಸ್ತೀನಿ ಚೆನ್ನಾಗಿ ನಿನಗೆ, ಇನ್ನೊಂದು ಪೆನ್ಸಿಲ್ ಮುಟ್ಟಿರ್ಬಾರ್ದು, ಹಾಗೆ ಮಾಡ್ತೀನಿ ಅಂತೆಲ್ಲ ಜೋರಾಗಿ ಹೇಳಿದರು. ಸಾಯಂಕಾಲ ತಡವಾಗಿ ತಂದೆ ಮನೆಗೆ ಬಂದರು. ಮಗ ಹೆದರಿ ಅಡಿಗೆ ಕುಳಿತುಕೊಂಡಿದ್ದ ಒಳಗಡೆ. ತಾಯಿ ಮತ್ತೆ ಹತ್ಕೊಂಡು ಬಂದ್ರು, ನೋಡಿ ನಿಮ್ಮ ಮಗ ಏನ್ ಮಾಡಿದ್ದಾನೆ, ತನಗಾದಂತಹ ಅಪಮಾನವನ್ನೆಲ್ಲ ವರ್ಣಿಸಿ ಹೇಳಿ ಒಳಕೂತಿದ್ದಾನ ಮಗ, ದರ ದರ ದರ ಎಳ್ಕೊಂಡ್ ಬಂದ್ರು ಅವನ. ಅಪ್ಪ ಅಮ್ಮ ನಿಲ್ಲಿಸಿದ್ರು, ನೋಡಿ ನಿಮ್ಮ ಮಗ ಮನೆತನದ ಮರ್ಯಾದೆ ತೆಗೆದು ಹಾಕ್ಬಿಟ್ಟ, ಇಷ್ಟು ದೊಡ್ಡ ಮನೆ ಇದೆ, ಏನು ಬೇಕಾದ್ರೂ ಐಶ್ವರ್ಯ ಇದೆ, ಈ ದರಿದ್ರದವನು ಹೋಗಿ ಪೆನ್ಸಿಲ್ ಕಳವು ಮಾಡ್ತಾನೆ, ಪೆನ್ ಕಳವು ಮಾಡ್ತಾನೆ, ರಬ್ಬರ್ ಕಳವು ಮಾಡ್ತಾನೆ. ಅಪ್ಪನಿಗೆ ಕೋಪ ಬಂದ್ಬಿಡ್ತು, ಈಗ ತಾನು ಆಫೀಸಿಂದ ಬಂದಿದ್ದಾರೆ, ಇಂಥ ಮಗ ದರ ದರ ಅವನು ಹಿಡಿದು ಕೆಂಡ ಮಂಡಲ ಸಿಟ್ಟು ಬಂದು ದಬಾ ದಬಾ ದಬ ಹೊಡೆದ್ರು, ನಾಲ್ಕೈದು ಹೊಡೆದ್ರು. ದರಿದ್ರದವನೇ ಆ ಹಾಳು ಪೆನ್ಸಿಲ್ಲು, ಆ ಪೆನ್ಸಿಲ್ಲು ಪೆನ್ನು ರಬ್ಬರಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದೆಲ್ಲೋ, ನೀನು ಯಾರಾದರೂ ಪೆನ್ಸಿಲ್ ಕದೀತಾರೆ ಅವರ ಮೂರ್ಖ, ನಿನಗೆ ಎಂಥ ಪೆನ್ಸಿಲ್ ಬೇಕು, ಎಷ್ಟು ಪೆನ್ಸಿಲ್ ಬೇಕು, ಎಷ್ಟು ಪೆನ್ ಬೇಕು, ಎಷ್ಟು ರಬ್ಬರ್ ಬೇಕು ಅಂತ ಹೇಳಿದ್ರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ ನಿನಗೆ ಅಂದ್ರಂತೆ. ಮತ್ತೆ ಎರಡು ಪೆಟ್ಟು ಹಾಕಿದ್ರು. ಹುಡುಗನ ಗೊತ್ತಾಯ್ತು ತನ್ನ ಪೆನ್ಸಿಲ್ಲು ಪೆನ್ನು ಎಲ್ಲಿಂದ ಬರ್ತಾವೆ ಅಂತ. ಮಗ ಶಾಲೆಯಲ್ಲಿ ಏನ್ ಮಾಡ್ತಿದ್ನೋ ಅಪ್ಪ ಆಫೀಸಲ್ಲಿ ಅದನ್ನೇ ಮಾಡ್ತಾ ಇದ್ರು. ಯಾಕೆ ಹೇಳಿದೆ ಅಂದ್ರೆ, ನಾವು ನಮ್ಮ ಮಕ್ಕಳು ನಮ್ಮನ್ನು ಬಹಳ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ, ಮಕ್ಕಳಿಗೆ ಏನ್ ಗೊತ್ತಾಗತ್ತೆ ಅಂತೀವಿ. ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ, ನೀವು ಪಾಲಕರು ಬಹಳ ಹೆಮ್ಮೆ ಪಟ್ಕೋಬೇಕಾಗಿಲ್ಲ. ನೀವ್ ಹೇಗೆ ಮಕ್ಕಳನ್ನ ನೋಡಿದ್ದೀರೋ ಅಪ್ಪ ಹೇಳ್ಕೋತಾರೆ ಜೋರಾಗಿ, ಇವನ್ನ ಹುಟ್ಟದಾಗಿನೇ ನೋಡಿದ್ದೆ ನೀವನ್ನ ಅಂತನಲ್ವಾ. ನೆನಪಿಟ್ಕೊಳ್ಳಿ, ಅವನು ಹುಟ್ಟದಾಗಿನೇ ನಿಮ್ಮನ್ನ ನೋಡ್ತಾ ಇದ್ದಾನೆ, ನಿಮ್ಗೇನು ಸೀನಿಯಾರಿಟಿ ಜಾಸ್ತಿ ಇಲ್ಲ. ಯಾವತ್ತು ನೀವು ಅವ್ನು ಹುಟ್ಟಿದ್ನೋ ಅವತ್ತೇ ನೀವು ತಂದೆ ತಾಯಿ ಆದದ್ದು. ನಿಮ್ಮನ್ನು ನೋಡ್ತಾ ಇದ್ದ ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದಲ್ದೇನೆ, ಅವನಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮನ್ನು ನೋಡೋದು. ಮಕ್ಕಳು ತುಂಬಾ ಅಪ್ಪ ಅಮ್ಮನ ಗಮನಿಸ್ತಾ ಇರ್ತಾರೆ. ದಿನ ಅಪ್ಪ ಆಫೀಸಿಂದ ಪೆನ್ಸಿಲ್ ತರೋದನ್ನ ನೋಡಿದವನ್ ಅನ್ಕೊಂಡ, ಅಪ್ಪ ಆಫೀಸಿಂದ ತರೋದನ್ನ ಶಾಲೆಯಿಂದ ಯಾಕೆ ತರಬಾರದು ಅಂತ ಕಳ್ತನ ಮಾಡಿದ. ಆದ್ರಿಂದ ಒಂದೇ ಪ್ರಾರ್ಥನೆ ನನಗೆ ಎಲ್ಲ ಪಾಲಕರಿಗೂ, ನೀವು ಮಾದರಿ ಆಗ್ಬೇಕು ಮಕ್ಕಳಿಗೆ. ಎಂಥ ಮಾದರಿ? ಮಕ್ಕಳು ಅನುಸರಿಸಬಹುದಾದಂತ ಮಾದರಿ ಆದ್ರೆ ಅಪ್ಪ ಅಮ್ಮ ಆದದ್ದಕ್ಕೆ ಸಾರ್ಥಕ ಆಗತ್ತೆ. ಕೆಟ್ಟ ಮಾದರಿಗಳನ್ನ ಮಕ್ಕಳಲ್ಲಿ ಹಾಕೋದ್ ಬೇಡ, ಯಾಕಂದ್ರೆ ನಾವು ಬಹಳ ವರ್ಷ ಇರಲ್ಲ, ಅವ್ರ ಮುಂದೆ ಬಹಳ ವರ್ಷ ಇರುವಂತವ್ರು. ಅದರಿಂದ ಒಳ್ಳೆ ಮಾದರಿಗಳನ್ನ ಬಿಟ್ಟು ಹೋಗೋಣ.
4: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
5: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
2: ಸಮಯ 6:40:35. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ, ಈಗ ನೇಗಿಲ ಮಡಿತ. ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಯು ಉಮೇಶ್.
6: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
7: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂತೇಳಿ, ನಾನು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈಗ ರೈತರಿಗೆ ಈ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದೆರಡು ಅದ್ರ ಬಗ್ಗೆ ಏನೇನು ಕ್ರಮ ಕೈಗೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಈಗ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ನಮಗೆಲ್ಲ ಗೊತ್ತೇ ಇದೆ, ಬೇಸಿಗೆಯಲ್ಲಿ ಈ ಕೋಳಿಗಳು 35°C ಮೇಲೆ ಹೋದಂತೆ ಕೋಳಿಗಳಲ್ಲಿ ಬೆವರು ಗ್ರಂಥಿಗಳು ಇರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಕೋಳಿಗಳಲ್ಲಿ ಬಾಯಿ ತೆರೆದು ಉಸಿರಾಡುವುದು, ಮತ್ತೆ ಆಹಾರ ಸೇವನೆ ಕಡಿಮೆ ಆಗುತ್ತೆ, ಮತ್ತೆ ನೀರಿನ ಸೇವನೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೋಳಿ ಮನೆ ಯಾವಾಗಲೂ ನಿರ್ಮಾಣ ಮಾಡುವಾಗ ನಾವು ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಿರ್ಮಾಣ ಮಾಡಬೇಕಾಗುತ್ತೆ. ಅನಂತರ ಕೋಳಿ ಮನೆಯ ಎತ್ತರ ಮಧ್ಯದಲ್ಲಿ 12-15 ಇರಬೇಕು. ಅದೇ ರೀತಿ ಸೈಡ್ ವಾಲ್ಸ್ ಅಂತ ಹೇಳ್ತೇವೆ, ಪಕ್ಕದಲ್ಲಿ 8-10 ಇರುವಂಗೆ ನೋಡ್ಕೊಳ್ಬೇಕು. ಆನಂತರ ಈ ಕೋಳಿ ಮನೆ ಅಗಲ ಯಾವಾಗಲೂ 30 ಇಂತ ಮೀರದಂತೆ ಇರಬೇಕು. ಆನಂತರ ಬೇಸಿಗೆಯಲ್ಲಿ ಅತಿ ಹೆಚ್ಚು ಈ ವಾತಾವರಣದ ಉಷ್ಣತೆ 35 ಇಂತ ಮೇಲೆ ಹೋದಾಗ ನಾವು ಮೇಲ್ಛಾವಣಿ ಮೇಲೆ ಈ ಸ್ಪ್ರಿಂಕ್ಲರ್ಸ್ ನ ಅಳವಡಿಸೋದ್ರಿಂದ ಈ ವಾತಾವರಣ ಈ ಟೆಂಪರೇಚರ್ ಅನ್ನು ಸುಮಾರು 10-15 ಅಷ್ಟು ಕಡಿಮೆ ಮಾಡಬಹುದಾಗಿದೆ. ಆನಂತರ ಕೋಳಿ ಮನೆಯ ಒಳಗಡೆ ಈ ಫಾಗರ್ಸ್ ನ ಅಳವಡಿಸೋದ್ರಿಂದ ಉಷ್ಣತೆಯನ್ನು ಕಡಿಮೆ ಮಾಡಬಹುದಾಗಿದೆ. ಅದೇ ರೀತಿ ಕೋಳಿ ಆಹಾರದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತೆ. ಕೋಳಿ ಆಹಾರದಲ್ಲಿ ನಾವು ಈ ಅಡುಗೆ ಸೋಡಾವನ್ನು ಸೇರಿಸೋದು, ಪ್ರತಿ 1 ಟನ್ ಕೋಳಿ ಆಹಾರಕ್ಕೆ 1 kg ಅಡುಗೆ ಸೋಡಾವನ್ನು ಸೇರಿಸಿ ಆಹಾರ ನೀಡೋದ್ರಿಂದ ಈ ಬೇಸಿಗೆಯಲ್ಲಿ ಕೋಳಿಗಳಲ್ಲಿ ನಾವು ಈ ಉಷ್ಣತೆ ಸಮಸ್ಯೆಗಳನ್ನು ನಿವಾರಿಸಬಹುದು. ಅದೇ ರೀತಿ ಈ ನೀರಿನಲ್ಲಿ ವಿಟಮಿನ್ ಸಿ ಜೀವಸತ್ವ ಸಿ ಕೊಡೋದ್ರಿಂದ ನಾವು ಈ ಕೋಳಿಗಳಲ್ಲಿ

0: ವ್ಯತಿರಿಕ್ತ ಪರಿಣಾಮಗಳನ್ನು ತಡೆಗಟ್ಟಬಹುದು. ಆನಂತರ ಈ ಕೋಳಿ ಆಹಾರವನ್ನು ತಯಾರು ಮಾಡುವಾಗ ನಾವು ಅದರಲ್ಲಿ ಈ ಎನರ್ಜಿ ಪ್ರಮಾಣವನ್ನು ಕಡಿಮೆ ಮಾಡಿ ಪ್ರೋಟೀನ್ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆನಂತರ ಯಾವಾಗಲೂ ಕೋಳಿಗಳಿಗೆ ತಂಪಾದ ಹೊತ್ತಿನಲ್ಲಿ ಆಹಾರ ನೀಡುವುದು, ಆದಷ್ಟು ಮಧ್ಯಾಹ್ನದ ಹೊತ್ತಿನಲ್ಲಿ ಕೋಳಿಗಳಿಗೆ ಆಹಾರ ನೀಡೋದನ್ನ ನಾವು ತಡೆಗಟ್ಟಿ ಬೆಳಿಗ್ಗೆ ಮತ್ತು ಸಂಜೆ ಆಹಾರವನ್ನು ನೀಡಬೇಕಾಗುತ್ತೆ. ಅದೇ ರೀತಿ ನೀರಿಗೆ ಈ ಮಂಜುಗಡ್ಡೆ ಅಥವಾ ಐಸನ್ನು ಹಾಕೋದ್ರಿಂದ ಸಹ ಈ ಕೆಲವೊಂದು ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಈ ಮೇಲ್ಕಾಣಿಸಿದ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಈ ಕೋಳಿಗಳಲ್ಲಿ ಬೇಸಿಗೆಯ ವ್ಯತಿರಿಕ್ತ ಪರಿಣಾಮಗಳನ್ನು ನಿಯಂತ್ರಿಸಬಹುದು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ ಅನ್ನು ತಾವು ಸಂಪರ್ಕಿಸಬಹುದು, 9916208467. ನಮಸ್ಕಾರ.
1: ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಯು ಉಮೇಶ್. ಇದು ಇಂದಿನ ನೇಗಿಲ ಮಿಡಿತ. ಆತ್ಮೀಯ ಕೇಳುಗರೆ, ಗಮನಿಸಿ, ಬೆಳಿಗ್ಗೆ 8:30 ನಮ್ಮ ನಿಲಯದಿಂದ ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತರಾದ ಶ್ವೇತಾ ಆನಂದ್ ನಾಡಿಗ್ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ವೇಳೆ 6:45. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ
1: ಭರವಸೆಯ ಪ್ರವಾದಿ.
0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
3: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845545 0395.

0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಹುಟ್ಟಿದ ಬಟ್ಟೆ ಪುಸ್ತಕ ಎಲ್ಲನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಚಿತ್ರದುರ್ಗ ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
2: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತು ಮಾತಾಡ್ಲಿಕ್ಕೆ ಹೊರಟಿರೋ ವಿಚಾರ ಬಂದು ಅಂತಂದ್ರೆ, ಮಕ್ಕಳಲ್ಲಿ ಅತಿಯಾದ ತೂಕ ಓವರ್ ವೇಟ್ ಮತ್ತು ಸ್ಥೂಲತೆ ಸ್ಥೂಲಕಾಯ ಒಬೆಸಿಟಿ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಇವತ್ತಿನ ವಿಚಾರವಾಗಿ. ಸೊ ಹಾಗಿದ್ರೆ ಸ್ಥೂಲಕಾಯ ಅಂತ ಅಂದ್ರೆ ಏನು? ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲಕಾಯ ಅಂತಂದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ಎತ್ತರಕ್ಕೆ ಮತ್ತು ಲಿಂಗಕ್ಕೆ ಅನುಗುಣವಾಗಿ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಸಂಗ್ರಹವಾಗಿರೋ ಸ್ಥಿತಿ ಇದಾಗಿರುತ್ತೆ. ಇದು ಕೇವಲ ದೇಹದ ರೂಪದ ಬದಲಾವಣೆಯಲ್ಲದೆ ದೀರ್ಘಕಾಲಿಕ ಪರಿಣಾಮವನ್ನು ಬೀರಬಹುದು. WHO ಮತ್ತು ಯುನಿಸೆಫ್ ವರದಿಗಳ ಪ್ರಕಾರ ವಿಶ್ವದಲ್ಲಿ ಜಾಗತಿಕ ಮಟ್ಟದಲ್ಲಿ ಸುಮಾರು 8-10% ಮಕ್ಕಳಲ್ಲಿ ಒಬೆಸಿಟಿ ಕಂಡು ಬರ್ತಾ ಇದೆ. ಅಂದರೆ ಪ್ರತಿ 10 ಮಕ್ಕಳಲ್ಲಿ ಒಂದು ಮಗು ಹೆಚ್ಚಿದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇದೆ. ಭಾರತದಲ್ಲೂ ಕೂಡ ಈ ವರದಿಯಿಂದ ಏನು ಹೊರತೇನಲ್ಲ, ಸರಿ ಸುಮಾರು 5-8% ಅಷ್ಟು ಓವರ್ ವೇಟ್ ಅಥವಾ ಒಬೆಸಿಟಿ ಇದೆ. ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಧ್ಯಮ ಮತ್ತು ಮೇಲ್ದರ್ಜೆಯ ಕುಟುಂಬಗಳ ಮಕ್ಕಳಲ್ಲಿ ಇದು 10-15% ವರೆಗೂ ಏರಿರುವುದು ಗಮನಾರ್ಹವಾಗಿದೆ. ಭಾರತದಲ್ಲಿ ಒಂದು ಕಡೆ ಅಪೌಷ್ಟಿಕತೆ ಇದ್ರೆ ಆಹಾರದ ಕೊರತೆಯಿಂದ, ಇನ್ನೊಂದು ಕಡೆ ಆಹಾರದ ಅವಲಭ್ಯ ಕೂಡ ಹೆಚ್ಚಾಗಿ ಈ ರೀತಿ ಸ್ಥೂಲಕಾಯದ ತೊಂದರೆನೂ ಇನ್ನೊಂದು ಕಡೆ ಕಾಣಿಸ್ತಿದೆ. ಹಾಗಿದ್ರೆ ಈ ಸ್ಥೂಲಕಾಯ ಅಥವಾ ಒಬೆಸಿಟಿಯನ್ನ ಹೇಗೆ ಕಂಡುಹಿಡಿಯೋದು, ಹೇಗೆ ಮಾಪನ ಮಾಡೋದು? ಈ ಸ್ಥಿತಿಯನ್ನು ಮುಖ್ಯವಾಗಿ BMI ಇಂದ ಕಂಡುಹಿಡಿತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಮುಖಾಂತರ. ಅಂದ್ರೆ ಮಗುವಿನ ವಯಸ್ಸು ಮತ್ತು ಲಿಂಗಕ್ಕೆ ಅನುಗುಣವಾಗಿ ಬೊಜ್ಜಿನಂಶ ಶರೀರದಲ್ಲಿ ಎಷ್ಟು ಹೆಚ್ಚಿದೆ, ತೂಕ ಎಷ್ಟು ಹೆಚ್ಚಿದೆ ಅಂತ ಇದನ್ನು ಚಾರ್ಟ್ ನಲ್ಲಿ ಗುರುತಿಸಿ 85% ಹೆಚ್ಚಿದ್ರೆ ಓವರ್ ವೇಟ್ ಎಂದು ವರ್ಗೀಕರಿಸ್ತೀವಿ, 95% ಹೆಚ್ಚಿದ್ರೆ ಒಬೆಸಿಟಿ ಎಂದು ವರ್ಗೀಕರಿಸ್ತೇವೆ. ಹಾಗಿದ್ರೆ ಇದನ್ನೆಲ್ಲ ಯಾಕೆ ನಾವು ತಿಳ್ಕೊಬೇಕಾಗಿದೆ? ಓವರ್ ವೇಟ್ ಇದ್ರೆ ಏನಾಯ್ತು, ಮಗು ಒಂಚೂರು ದಪ್ಪ ಇದ್ರೆ ಏನಾಗುತ್ತೆ? ಸೊ ಮಗು ಜಾಸ್ತಿ ತೂಕ ಇದ್ರೆ, ಸ್ಥೂಲಕಾಯ ಹೆಚ್ಚಿದ್ರೆ ಮಕ್ಕಳಲ್ಲೂ ಕೂಡ Type 2 Diabetes Mellitus ಅಂತಂದ್ರೆ ಶುಗರ್ ಕಾಯಿಲೆ, BP ಕಾಯಿಲೆ ಅಥವಾ ಕೊಬ್ಬಿನಂಶದ ಏರುಪೇರು ಮತ್ತೆ ಶರೀರದಲ್ಲಿ ಮುಂತಾದ ಲೈಕ್ ಮೂಳೆ ಮತ್ತೆ ಮಾಂಸಖಂಡಗಳ ತೊಂದರೆಗಳು ಕಾಣುವಂತ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಇದು ದೈಹಿಕ ತೊಂದರೆವಾಗದೇನೆ ಮಾನಸಿಕವಾಗಿಯೂ ಕೂಡ ಪರಿಣಾಮವನ್ನ ಉಂಟು ಮಾಡಬಹುದು. ಇವುಗಳ ಪರಿಣಾಮವಾಗಿ ಕೆಲವೊಮ್ಮೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಧಕ್ಕೆ ಆಗ್ಬಹುದು. ಮತ್ತೆ ಮಕ್ಕಳಲ್ಲಿದ್ದಾಗ ಯಾರು ಸ್ಥೂಲರಾಗಿರ್ತಾರೋ, ವಿಪರೀತ ಓವರ್ ವೇಟ್ ಆಗಿರ್ತಾರೋ, ವಯಸ್ಸಾದಂತೆ ಅವರು ಕೂಡ ದಪ್ಪವಾಗಿರೋ ಚಾನ್ಸಸ್ ಹೆಚ್ಚು, ದೊಡ್ಡವರಾದ ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚು, ಹಾರ್ಟ್ ಅಟ್ಯಾಕ್, ಹೃದಯ ರೋಗ ಸಂಬಂಧ, ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಏನು ಹೇಳ್ತೀವಲ್ಲ ಅದು 2-5 ಪಟ್ಟು ಹೆಚ್ಚಿರುತ್ತೆ ಅಂತ ಅನೇಕ ಅಧ್ಯಯನಗಳಿಂದ ತಿಳಿದು ಬಂದಿದೆ. ಹಾಗಿದ್ರೆ ಇದು ಯಾವ್ದ್ರ ಮುಖಾಂತರ ಬರ್ತಾ ಇದೆ ಸ್ಥೂಲಕಾಯ ಅನ್ನೋದು? ಹೆಚ್ಚಿದ ಕ್ಯಾಲರಿ ಮತ್ತು ಕಡಿಮೆ ಪೌಷ್ಟಿಕಾಂಶದ ಇರುವ ಜಂಕ್ ಫುಡ್ ಮತ್ತು ಸಿಹಿ ಪಾನೀಯಗಳ ಅಧಿಕ ಸೇವನೆ, ಶಾರೀರಿಕ ಚಟುವಟಿಕೆ

0: ಬಹಳ ಕೊರತೆ. ದಿನವಿಡೀ ಸ್ಕ್ರೀನ್ ಟೈಮ್, ಸ್ಕ್ರೀನ್ ಟೈಮ್ ಅಂತಂದ್ರೆ ಮೊಬೈಲ್, ಟಿವಿ ಮತ್ತು ಲ್ಯಾಪ್ಟಾಪ್ಗಳು ಕೂಡಿ, ಮತ್ತೆ ಕುಟುಂಬದ ಆಹಾರ ಪದ್ಧತಿ ಮತ್ತು ಜೆನೆಟಿಕ್ ಕಾರಣಗಳಿಂದನೂ ಅಪರೂಪದಲ್ಲಿ ಸ್ಥೂಲಕಾಯಗಳು ಮಕ್ಕಳಲ್ಲಿ ಬರಬಹುದಾಗಿದೆ. ಸೊ ಆದ್ದರಿಂದ ತಡೆಗಟ್ಟುವುದೇನಿದೆ ಅತ್ಯಂತ ಮುಖ್ಯವಾದದ್ದು. ಸಮತೋಲನ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ, ಸ್ಕ್ರೀನ್ ಟೈಮ್ ಮಿತಿ, ಸಮರ್ಪಕ ನಿದ್ರೆ ಮತ್ತು ಕುಟುಂಬದ ಒಡ್ಡುಗೂಡಿದ ಆರೋಗ್ಯಕರ ಜೀವನ ಶೈಲಿಗಳ ಮೂಲಕ ಮಕ್ಕಳಲ್ಲಿ ಸ್ಥೂಲತೆ ಅಥವಾ ಸ್ಥೂಲಕಾಯವನ್ನು ನಿಯಂತ್ರಿಸಬಹುದಾಗಿದೆ. ಶಾಲೆಗಳು, ಪೋಷಕರು ಮತ್ತು ಆರೋಗ್ಯ ವೃತ್ತಿಪರರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಮೌನ ಮಹಾಮಾರಿಯನ್ನು ತಡೆಗಟ್ಟಲು ಸಾಧ್ಯ. ಆರೋಗ್ಯಕರ ಬಾಲ್ಯವೇ ಆರೋಗ್ಯಕರ ಸಮಾಜ ಮತ್ತು ಶಕ್ತಿಶಾಲಿ ದೇಶದ ಭವಿಷ್ಯಕ್ಕೆ ಮೂಲಾಧಾರವಾಗಿದೆ. ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲತೆ ಇಂದು ವೇಗವಾಗಿ ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಯಾಗಿದೆ. ಇದು ಕೇವಲ ದೇಹದ ರೂಪದ ವಿಚಾರವಲ್ಲ, ಭವಿಷ್ಯದ ಹೃದಯ ರೋಗ, ಭವಿಷ್ಯದ ಮಧುಮೇಹ ಮತ್ತು ಇತರ ಗಂಭೀರ ಕಾಯಿಲೆಗಳ ಮೂಲವಾಗಬಹುದು. ಆದ್ದರಿಂದ ಕುಟುಂಬ, ಶಾಲೆ ಮತ್ತು ಸಮಾಜ ಒಗ್ಗಟ್ಟಾಗಿ ಮಕ್ಕಳಲ್ಲಿ ಆರೋಗ್ಯಕರ ಆಹಾರ ಮತ್ತು ಚಟುವಟಿಕೆಗಳನ್ನು ಉತ್ತೇಜಿಸಬೇಕು. ನಮಸ್ಕಾರ.
1: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಡುವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
2: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ, ನುರಿತ ವೈದ್ಯರ ತಂಡದಿಂದ, ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.
4: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಜಾಃ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಚ್ಛ ಭಾರತ ಅಭಿಯಾನ 2.0 ಇತ್ಯಸ್ಯ ಪ್ರಭಾವಪೂರ್ಣ ಕ್ರಿಯಾನ್ವಯನಸ್ಯ ಅವಶ್ಯಕತಾಮುದ್ದಿಶ್ಯ ಸಬಲಂ ಪ್ರೋಕ್ತವಾನ್ ಯತ್ ಅಭಿಯಾನಂ ಆಧಾರಭೂತ ಸಂರಚನಾ ನಿರ್ಮಾಣಮತಿಕ್ರಮ್ಯ ನಿಯಮಿತ ನಿರೀಕ್ಷಣೇನ ನಾಗರಿಕ ಸಹಭಾಗಿತಯ ಅಥ ವಿಭಿನ್ನ ಹಿತಧಾರಕಾಣಾಂ ಸಮನ್ವಯೇನ ಮಾಪನ ಯೋಗ್ಯ ಪರಿಮಾಣಾನ್ ಸುನಿಶ್ಚಿತಂ ಕುರ್ಯಾತ್. ನವದೆಹಲ್ಯಾಂ 150th ಪ್ರಗತಿ ಉಪವೇಶನೆ ಅಧ್ಯಕ್ಷತಾಂ ಕೂರ್ವನ್ ಶ್ರೀಮೋದಿ ರಾಜ್ಯೇಭ್ಯಃ ನಿರ್ದಿಷ್ಟವಾನ್ ಯತ್ ಅಪಶಿಷ್ಟ ಪ್ರಸಂಸ್ಕರಣ ಸಂಯಂತ್ರಾಣಿ ಸಹೈವ ಗೋವರ್ಧನ ಸಂಯಂತ್ರಾಣಿ ಚ ಸಮ್ಮಿಲಿತಂ ಕೃತ್ವಾ ಕಠೋರ ಅಪಶಿಷ್ಟ ಪ್ರಬಂಧನ ಸಂಬದ್ಧಾನಾಂ ಆಧಾರಭೂತ ಪರಿಯೋಜನಾನಾಂ ಕಾರ್ಯಂ ಶೀಘ್ರಂ ಪೂರ್ಣಂ ಕುರ್ವಂತು. ಉಪವೇಶನಾವಧೌ ಪ್ರಧಾನಮಂತ್ರಿಣಾ 30,000 crore rupees ಸಪ್ತ ಮಹತ್ವಪೂರ್ಣ ಪರಿಯೋಜನಾನಾಂ ಸಮೀಕ್ಷಾ ವಿಹಿತಾ. ಸಹ ಅವೋಚತ್ ಯತ್ ವಿದ್ಯುತ್ ವ್ಯಯಂ ನ್ಯೂನೀಕರ್ತುಂ ಊರ್ಜಾ ಸುರಕ್ಷಾಂ ವರ್ಧಯಿತುಂ ಗೃಹ ಸಾಮುದಾಯಿಕ ಸ್ತರೆ ಚ ಸ್ವಚ್ಛ ಊರ್ಜಾಯಾಃ ಪ್ರಸಾರಾರ್ಥಂ ರೂಫ್ಟಾಪ್ ಸೌರ ಯೋಜನಾ ಮಿಷನ್ ಮೋಡ್ ರೂಪೇಣ ಸ್ವೀಕರಣೀಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದ್ಯ ಗ್ಯಾಂಗ್ಟಾಕ್ ನಗರಸ್ಯ ಪಾಲ್ಜೋರ್ ಕ್ರೀಡಾಂಗಣೆ ಆಯೋಜಿತೆ ಸಮಾರೋಹೆ ಸಿಕ್ಕಿಂ ಆರಕ್ಷಿಬಲಾಯ ಪ್ರತಿಷ್ಠಿತಂ ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಇತಿ ಸರ್ವೋಚ್ಚಂ ಸಮ್ಮಾನನಂ ಪ್ರದಾಸ್ಯತಿ. ಇದೇನ ಸಹ ಸಿಕ್ಕಿಂ ರಾಜ್ಯಂ ಸಮ್ಮಾನಮಿದಂ ಪ್ರಾಪ್ತುಂ ದೇಶಸ್ಯ 15th ರಾಜ್ಯಂ ತಥಾ ಉತ್ತರ ಪೂರ್ವ ಕ್ಷೇತ್ರಸ್ಯ ತೃತೀಯಂ ರಾಜ್ಯಂ ಅಭವತ್. ಪ್ರೆಸಿಡೆಂಟ್ಸ್ ಪೊಲೀಸ್ ಕಲರ್ ಇತಿ ಸಮ್ಮಾನನಂ ದೇಶೇ ಕಸ್ಯಾಪಿ ಆರಕ್ಷಿಬಲಸ್ಯ ಅಸಾಧಾರಣ ಸೇವಾಯಾಃ ಸುದೃಢ ಅನುಶಾಸನಸ್ಯ ರಾಷ್ಟ್ರಂ ಪ್ರತಿ ನಿಷ್ಠಾಯಾಃ ಚ ಕೃತೆ ದೀಯಮಾನಂ ಸರ್ವೋಚ್ಚಂ ಔಪಚಾರಿಕ ಸಮ್ಮಾನಂ ವರ್ತತೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಸಿಬಿಎಸ್ಇ ಇತ್ಯನೇನ ಹೈದರಾಬಾದ್ ಸ್ಥಿತಸ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥಾಯೈ ಕೋಯಿಂಟ್ ಎಡ್ಯುಟೇಕ್ ಇತ್ಯಸ್ಮೈ ಪರೀಕ್ಷಾ ಪರಿಣಾಮಾನುಬಂಧ ಆಬಂಟನಸ್ಯ ವಿಷಯೆ ಆರೋಪಾಃ ನಿರಾಕೃತಃ. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಪಠನೀಯ ಸಂದೇಶೆ ಸಿಬಿಎಸ್ಇ ಇತ್ಯನೇನ ಆರೋಪಾಃ ತ್ರುಟಿಪೂರ್ಣಃ ಭ್ರಮಾತ್ಮಕಃ ತಥ್ಯಹೀನಾಸ್ತಿ ಇತಿ ಪ್ರತಿಪಾದಿತಂ.

0: परिषदा उक्तं यत् संस्थायै अनुबन्ध प्रदाने सामान्य वित्तीय नियमानां नियमावल्याः च निष्ठापूर्वकं पालनं कर्तव्यम्। परिषदा सूचितं यत् 26,000 वर्षस्य बोर्ड परीक्षायाः उत्तर पुस्तिकानां डिजिटल मूल्यांकनेभ्यः RFP इति गतवर्षस्य अगस्त मासे केन्द्रीय सार्वजनिक क्रयण पोर्टल इत्यत्र आरभ्य योग्याय निविदानुबन्धः प्रदत्तः आसीत्। केन्द्रीय गृहमन्त्री अमित शाहः अद्य गुजरात राज्यस्य यात्रां प्रति ईष्यति। स्वयात्रावधौ गृहमन्त्री अहमदाबाद गांधीनगर मण्डलयोः प्रायः 12 जनोपयोगी शिक्षा ग्रामीण आधारभूत संरचना परियोजनानां उद्घाटनं शिलान्यासं च विधास्यति। ईद उल अजहा अद्य कृत्स्ने उत्तर प्रदेशे सोत्साहं सोल्लासं आचर्यते। बकरीद पर्व निर्विघ्नेन आचरितुं प्रशासनेन विस्तृता व्यवस्था कृतास्ति। राज्य सर्वकारेण सर्वेषां मण्डलारक्षि प्रमुखाणां कृते संचेतना च प्रसारिता अस्ति यत् क्षेत्रे नूतन परम्परायाः आरम्भः न भवेत्, निषिद्धानां पशूनां बलिः न भवेत् इति सुनिश्चितं कर्तव्यम्। अन्ते च क्रिकेट क्रीडायां IPL क्रिकेट स्पर्धायां गतरात्रौ न्यू चण्डीगढ़ नगरे क्रीडिते एलिमिनेटर द्वन्द्वे राजस्थान रॉयल्स दलेन सनराइजर्स हैदराबाद दलं 47 धावनांकैः पराजितम्। राजस्थान रॉयल्स दलेन सनराइजर्स हैदराबाद दलस्य सम्मुखं 44,200 धावनांकानां लक्ष्यं स्थापितम् आसीत्। प्रत्युत्तरे हैदराबाद दलं केवलं 96,100 धावनांकानेव अवाप्नोत् इति वार्ताः।
1: ಸಮಯ 7:25 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
1: ಆತ್ಮೀಯ ಕೇಳುಗರೆ ಗಮನಿಸಿ ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತರಾದ ಶ್ರೀಯುತ ಅನಂತ್ ನಾಡಿಗ್ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್ ಅವರು. ಕೇಳೋಣ ಈ ಕಾರ್ಯಕ್ರಮದ ಒಂದು ತುಣುಕನ್ನ ಈಗ.
5: ಇದರಿಂದ ಸಂತೋಷದಿಂದ ಸ್ವಾಗತ ಮಾಡಿದ್ರು. ನಮ್ಮೂರಿನ ಪೇಪರು ನಮ್ಮೂರಿನ ಸುದ್ದಿಗಳು ಬರುತ್ತಲ್ಲ ಅಂತ. ಅನಂತರ ಯಾಕೆ ಇದನ್ನ ಮುದ್ರಣಕ್ಕೆ ತರಬಾರದು, ಮುದ್ರಣ ಮಾಧ್ಯಮ ಯಾಕೆ ಮಾಡಬಾರದು ಅಂತ ಹೇಳಿ ಕೇವಲ 2-3 ವಾರದಲ್ಲಿ ನಮ್ಮ ಅಂಚೆ ನಾಗಭೂಷಣ್ ಅವರು ಮುದ್ರಣ ಮಾಧ್ಯಮಕ್ಕೆ ಪ್ರಿಂಟ್ ಮಾಡಿ ಸುದ್ದಿಗಳನ್ನು
6: ಕೊಟ್ಟರು. ಅನಂತ್ ನಡಿಗೋರೆ, ಈಗ ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಸ್ಪಷ್ಟ ಚಿತ್ರಣ ಕೊಡಬೇಕು. ಈಗ ಮನೆ ಮನೆಗೆ ಪೇಪರ್ ಬರ್ತಾ ಇದೆ, ಡಿಜಿಟಲ್ ಪ್ರಿಂಟ್ ನಲ್ಲಿ ಬರ್ತಾ ಇದೆ. ಆದ್ರೆ ಆ ಕಾಲದಲ್ಲಿ ಪ್ರಿಂಟಿಂಗ್ ಮಿಷಿನ್ ಸ್ಥಿತಿ ಹೇಗಿತ್ತು ಅಂತ ಒಂದ್ ಸ್ವಲ್ಪ ಹೇಳ್ಬೋಣ.
1: ಆಲಿಸಿ ಈ ಬೆಳಿಗ್ಗೆ 8:30 ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಅಮ್ಮ ಇರು ಇರು ಸ್ವಲ್ಪ ಸರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನ ಬ್ಲಾಕ್ ಮಾಡಿ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ. ಇದು ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ಧವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಟಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025ನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು, ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೆ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆ ಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು ರಾಜ್ಯ ನಾಯಕರಿಂದ

0: ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
4: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂ ರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ

0: ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಡದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಡಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಹಂಪಿಯ ಅಜಾರರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಅಜಾರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರದಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ದವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರಸನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
3: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
2: ಪಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
3: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
2: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
3: ಕರೆ ಮಾಡಿ 9535393900.
2: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
4: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75 ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್, ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣ ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. ಒಂದನೇ ತರಗತಿಯಿಂದ ಹತ್ತನೆಯ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂತ ಗ್ರಾಮದ ಜಿಡಿಎಲ್ ಲೇಔಟ್ ನಗರದ ಬಸ್ ನಿಲ್ದಾಣದಿಂದ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂದರಿಗೆ ನೋಡಿ ತುಟಿ ಅಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡುತ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
2: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
3: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
5: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6ರಿಂದ 18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
3: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
5: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
3: ಕರೆ ಮಾಡಿ 9535 3939 0
6: ಆಕಾಶವಾಣಿ ಬೆಂಗಳೂರು, ಸಮಯ 7:20:39. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಶಿತಾ ಪ್ರಸಾದ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ ಕೇಳೋಣ. ಪ್ರಿಯತಮನಿಲ್ಲದೆ ಮೊಬ್ಬಾಗಿದೆ ಮನ.

ಸಮಯ 7:21:50. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಭಾವಗೀತೆಗಳ ಕಾರ್ಯಕ್ರಮ.

ಪ್ರಾರಂಭಕ್ಕೆ ರೇಣುಕಾ ನಾಕೋಡ್ ಅವರ ಧ್ವನಿಯಲ್ಲಿ ಅಂಬಿಕಾ ತನಯ ದತ್ತ ಅವರ ಕವನ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು.

ఆలాపిసు ఆలాపిసు. ವೇಣುಗೋಪಾಲ ಸೊರಬ ಅವರ ರಚನೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್ ಹಾಗೂ ಸಂಗಡಿಗರು.

ಭಾವಗೀತೆಗಳನ್ನು ಕೇಳಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 9:35 ಕೇಳುವಿರಿ. ಸಮಯ 7:30. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000 ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.

0: ಸಮಯ 7:34. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ಸರಿಯಾಗಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಒಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ. ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ದಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿ

0: ಅಧ್ಯಕ್ಷರ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟದ ಸನ್ನದ್ದತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು May 11 ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ದತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು June 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ, ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್

0: ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 47 ರನ್ ಗಳಿಸಿದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಎರಡನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧ ಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಅನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45:45. ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲು ಕೊಟ್ರ ಒಲ್ಲಂಥ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
3: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ. ಚಿತ್ರ ಗುರಿ.

0: ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತರಾದ ಶ್ರೀಯುತ ಅನಂತ್ ನಾಡಿಗ್ ಅವರೊಂದಿಗಿನ ವಿಶೇಷ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಆಲಿಸೋಣ ಈ ಕಾರ್ಯಕ್ರಮದ ಒಂದು ತುಣುಕನ್ನ.
1: ಅಂತ ತುಂಬಾ ಸಂತೋಷ ಆಗಿದೆ ಸ್ವಾಮಿ.
2: ಇನ್ನು ಅನಂತ್ ನಾಡಿದವರೆ, ಪತ್ರಿಕೋದ್ಯಮದ ಕೃಷಿಯಲ್ಲಿ 40-45 ವರ್ಷ ನಿಮಗೆ, ಆಕಾಶವಾಣಿಗೆ ಈಗ 90 ವರ್ಷ, ನಮ್ಮ ಭದ್ರಾವತಿ ಆಕಾಶವಾಣಿ ಈಗಾಗಲೇನೆ 61 ಮುಗಿಸಿ 62ರಲ್ಲಿ ಕಾಲಿಟ್ಟಿದೆ. ತಮ್ಮ ಒಂದು ಆಕಾಶವಾಣಿ ಸೇವೆಯು ಕೂಡ ಕಡಿಮೆ ಏನಿಲ್ಲ.
1: ಬಹಳ ಒಳ್ಳೆಯ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ. ತರೀಕೆರೆ ಭದ್ರಾವತಿಗೆ ಒಂದು 10-15 ಕಿಲೋಮೀಟರ್ ವ್ಯತ್ಯಾಸ ಅಷ್ಟೇ.
2: ಹೌದು.
1: ಆದ್ರೆ ಭದ್ರಾವತಿ ಆಕಾಶವಾಣಿ ಸುತ್ತಮುತ್ತಲ ಎಲ್ಲ, ತರೀಕೆರೆ, ಚಿಕ್ಕಮಗಳೂರು, ಕಡೂರು, ಬೀರೂರು, ಶಿವಮೊಗ್ಗ, ಭದ್ರಾವತಿ, ಈ ಸುತ್ತಮುತ್ತಲ ಎಲ್ಲ ಬರಹಗಾರನು ಕಲಾವಿದರನ್ನು ಗೌರವಿಸುವಂತಹ ಸ್ಥಾನ ಆಗಿತ್ತು ಭದ್ರಾವತಿ ಆಕಾಶವಾಣಿಯಲ್ಲಿ.
0: ತಪ್ಪದೆ ಆಲಿಸಿ ಈ ಬೆಳಿಗ್ಗೆ 8:30 ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ. ಗೀತಪ್ರಿಯ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್, ಗಾಯಕಿ ಎಲ್ಲಾ ರಂಜಲಿ, ಚಿತ್ರ ಮಕ್ಕಳ ಭಾಗ್ಯ.

ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಬೆಳಗ್ಗೆ 9:05 ನಮ್ಮ ನಿಲಯದಿಂದ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. 10:00 ಎಂದಿನಂತೆ ಗುರುವಾರ. ಆದ್ದರಿಂದ ಇವತ್ತು ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9485726600. ಆಕಾಶವಾಣಿ ಭದ್ರಾವತಿ, ಸಮಯ 8:00. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: journey hidden in Sri Lankan DNA. And with that, it's back to you, Sunil.
1: Thank you, Shagun. And now before we end the bulletin, the headlines once again. Prime Minister Narendra Modi chairs 51st Pragati meeting in New Delhi, reviews 7 critical infrastructure projects worth around 30,000 crore rupees. Union Home Minister Amit Shah asks authorities to demolish all illegal structures within 15 kilometers of international border. Heat wave conditions to continue over central and northwest India during next 2 days. Eid al-Adha being celebrated in different parts of the country today with religious fervor. And in IPL cricket, Rajasthan Royals beat Sunrisers Hyderabad by 47 runs in eliminator match in New Chandigarh. And with that, we end the morning news. Have a nice day.
2: ಸಮಯ 8:35 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಭದ್ರಾವತಿ. ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತ ಅನಂತ್ ನಾಡಿಗ ಅವರೊಂದಿಗೆ ವಿಶೇಷ ಸಂವಾದ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.
4: ಕೇಳಿದರೆ ನಾವು ಪ್ರತಿದಿನ ಪತ್ರಿಕೆಯನ್ನು ಓದ್ತಾ ಇರ್ತೀವಿ. ಪತ್ರಿಕೆಯಲ್ಲಿ ಸುದ್ದಿಯನ್ನು ಓದೋದನ್ನಷ್ಟೇ ನಾವು ತಿಳ್ಕೊಂಡಿರ್ತೀವಿ. ಆದರೆ ಸುದ್ದಿ ಮನೆಯ ಕತೆ ಮತ್ತು ಸುದ್ದಿಯ ಹಿಂದಿನ ಶ್ರಮ ಇವೆಲ್ಲ ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇರಬಹುದು. ಹಾಗೇನೆ ಈ ಸುದ್ದಿಯ ಹುಟ್ಟು ಮತ್ತು ನಿಮಗೆ ತಲುಪಿಸುವವರೆಗೆ ಏನೆಲ್ಲ ಕಷ್ಟಗಳಿರುತ್ತೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಇಂದು ನಮ್ಮೊಂದಿಗಿದ್ದಾರೆ ಈ ವರ್ಷದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತರಾದಂತಹ ಅನಂತ್ ನಾಡಿಗವರು. ಅನಂತ್ ನಾಡಿಗವರೇ ನಮಸ್ಕಾರ.
5: ನಮಸ್ಕಾರ ಸ್ವಾಮಿ.
4: ಈಗ ತಮಗೆ ಈ ಸಾರಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿರೋದ್ರಿಂದ ಆರಂಭದಲ್ಲೇ ತಮಗೆ ಶುಭಾಶಯಗಳನ್ನು ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ.
5: ತುಂಬಾ ಧನ್ಯವಾದಗಳು.
4: ಈಗ ಅನಂತ್ ನಾಡಿಗವರೇ, ಪತ್ರಿಕೋದ್ಯಮ, ಪತ್ರಿಕೆ, ಸುದ್ದಿ, ಇದು ನಾವು ಪ್ರತಿದಿನ ನೋಡ್ತಾ ಇರುವಂತಹದ್ದು. ಈ ಸುದ್ದಿ ಮನೆಯ ಹಿಂದಿನ ಕಥೆಗಳನ್ನು ಕೂಡ ನಮ್ಮ ಕೇಳುವರಿಗೆ ಹೇಳಬೇಕು. ಅದಕ್ಕಿಂತ ಮೊದಲು ನಿಮ್ಮ ಬಾಲ್ಯದ ಕಡೆ ಒಂದ್ಸಾರಿ ಹೊರಟೋಗೋಣ.
5: ಸ್ವಾಮಿ, ನಾನು ಮುಕ್ತ ಪತ್ರಕರ್ತನಾಗಿ ಪತ್ರಿಕೋದ್ಯಮ ಪ್ರವೇಶ ಮಾಡಿದೆ.
4: ಮುಕ್ತ ಪತ್ರಿಕೋದ್ಯಮ ಅಂತಂದ್ರೆ ಏನಿದು? ನನಗೆ
5: ಅಂದ್ರೆ ನಾನು ಪ್ರತಿಯೊಂದು ಎಲ್ಲ ಪತ್ರಿಕೆಗಳಿಗೂ ಕೂಡ ಮುಕ್ತವಾಗಿ ಬರಹವನ್ನ ಬರೀಬಹುದು, ಬಂಧಿತನಲ್ಲ. ಮುಕ್ತವಾಗಿ ಎಲ್ಲ ಪತ್ರಿಕೆಗೂ ಕೂಡ ನಾನು ಸುದ್ದಿ,
4: ಯಾವುದೇ ಒಂದು ಪತ್ರಿಕೆಗೆ ಸೀಮಿತವಾಗಿ ಬರೆಯುವವರು
5: ಇದಿರಲಿಲ್ಲ ಮುಂಚೆ. ಆ ಬಾಲ್ಯದಲ್ಲಿ ನಾನು ಸುಮಾರು, ನಾನು ಪತ್ರಿಕೋದ್ಯಮ ಪ್ರವೇಶ ಮಾಡಿ 45 ವರ್ಷ ಆಯ್ತು.
4: ಹೌದು,
5: 45 ವರ್ಷದ ಹಿಂದೆ ಒಂದ್ 2-3 ವರ್ಷ ಮುಕ್ತ ಪತ್ರಿಕೋದ್ಯೋಗ ಕೆಲಸ ಮಾಡಿದೆ. ಹಾಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸಮಾಜದ, ನಾನು ಇರುವಂತಹ ಊರಿನ ಸುತ್ತಮುತ್ತ ಉಂಟಾಗುವ ಸಮಸ್ಯೆಗಳನ್ನ ಪತ್ರಿಕೆಗಳಿಗೆ ಬರೀತಾ ಇದ್ದೆ. ಮತ್ತೆ ಕನ್ನಡಪ್ರಭದಲ್ಲಿ ನಿಮ್ಮ ಕಾಗದ ಅಂತ ಬರೀತಾರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ವಾಚಕರ ವಾಣಿ ಅಂತ ಬರುತ್ತಾರೆ, ಸಂಯುಕ್ತ ಕರ್ನಾಟಕದಲ್ಲಿ ಸಂಪಾದಕರಿಗೆ ಪತ್ರ ಅಂತ ಬರೀತಾರೆ. ಇದು ತುಂಬಾ ಅವತ್ತಿನ ಕಾಲದಲ್ಲಿ ಜನಪ್ರಿಯವಾಗಿತ್ತು. ಸುದ್ದಿ ಓದುವುದರ ಜೊತೆಗೆ ಈ ನಿಮ್ಮ ಕಾಗದ, ಲೆಟರ್ಸ್ ಟು ದಿ ಎಡಿಟರ್ಸ್, ಈ ಕಾಲಂನ ಓದುಗರು ತುಂಬಾ ಇಷ್ಟಪಡ್ತಾ ಇದ್ರು. ಅಷ್ಟೇ ಅಲ್ಲ, ಸರ್ಕಾರದ ಕಣ್ಣು ತೆರೆಸೋದಕ್ಕೆ ಅದೊಂದು ಒಳ್ಳೆ ಮಾಧ್ಯಮ ಆಗಿತ್ತು.
4: ಇನ್ನೊಂದಾಗ್ತಿತ್ತು, ಅವರವರ ಊರಿನ ಸಮಸ್ಯೆಗಳನ್ನ ಪತ್ರಿಕೆಗಳಲ್ಲಿ ನೋಡೋದಕ್ಕೂ ಕೂಡ ಸಾಧ್ಯ ಆಗೋದು.
5: ಖಂಡಿತ, ಹೌದು. ಅದರಿಂದ ಏನಾಗ್ತಿತ್ತು, ನಮ್ಮೂರಿನ ಸಮಸ್ಯೆಗಳು ಏನಿದೆ, ಆ ಅಂಕಣದಲ್ಲಿ ಏನ್ ಬಂದಿದೆ, ಸರ್ಕಾರದ ಗಮನ ಸೆಳೆಯಿತ್ತ? ನಮ್ಮ ರಸ್ತೆಯಲ್ಲಿ ಲೈಟ್ ಇಲ್ಲ, ನಮ್ಮ ಮನೆಗೆ ನಲ್ಲಿ ನೀರು ಬಂದಿಲ್ಲ, ನಮ್ಮ ಬೀದಿಗೆ ನಲ್ಲಿ ನೀರು ಬಂದಿಲ್ಲ. ಇವೆಲ್ಲ ನಾನು ಪ್ರಪ್ರಥಮವಾಗಿ ಬರೆದಿದ್ದು. ತರೀಕೆರೆ ಪುರಸಭೆ ನಾಮಫಲಕ ಜಯಚಾಮರಾಜೇಂದ್ರ ಟೌನ್ ಹಾಲ್ ಅಂತ ಒಂದು ಮರದ ಹಲಗೆ ಇದಿತ್ತು, ಅದು ತುಕ್ಕಿಡಿದು ಗಿಡ ಗಂಟೆಗಳೆಲ್ಲ ಬೆಳೆದು ಹಾಳಾಗ್ಬಿಟ್ಟಿತ್ತು. ಒಂದು ಪತ್ರಿಕೆಗೆ ಅದು ಬರೆದೆ ನಾನು, ಸುಮಿತ್ ಕರ್ನಾಟಕದಲ್ಲಿ. ಅದು ಬಂದ ಕೇವಲ 2-3 ದಿವಸದಲ್ಲಿ ಹೊಸ ನಾಮಫಲಕ ಹಾಕಿದ್ರು.
4: ಆವಾಗ ನಿಮಗೆ ಬಹಳ ಸಂತೋಷ ಆಗಿರ್ಬೇಕು.
5: ತುಂಬಾ ಸಂತೋಷ ಆಗಿ ಆ ಪತ್ರಿಕೆಯನ್ನು ಊರೊಳಗೆ ಎಲ್ರಿಗೂ ತೋರಿಸ್ಕೊ ಬಂದಿದ್ದೆ.
4: ಎಷ್ಟನೇ ವಯಸ್ಸಿನಲ್ಲಿ ನಡೆದಿದ್ದು?
5: ನನಗೆ ಆವಾಗ ನಾನು 22 ವರ್ಷನೋ 23 ವರ್ಷನೋ ಇರ್ಬೇಕು ಅಷ್ಟೇ. ಅನಂತರ ನಾನು, ನಮ್ಮ ಸಮೀಪ ಬಂಧುಗಳು ಅಂಚೆ ನಾಗಭೂಷಣ್ ಅಂತ, ಅವರು ಹಾಸನ ಮತ್ತೆ ಚಿಕ್ಕಮಗಳೂರಿಂದ ಪಬ್ಲಿಕೇಶನ್ ಆಗ್ತಿದ್ದ ಜನಮಿತ್ರ ಪತ್ರಿಕೆಗೆ ವರದಿಗಾರರಾಗಿ ನೇಮಕ ಆಗ್ತಾರೆ. ತರೀಕೆರೆ ಸುದ್ದಿಗಳನ್ನ ಕಳಿಸ್ಕೊಡೋದು.
4: ಅದೇ ಅವರು ಲೋಕಲ್ ರಿಪೋರ್ಟರ್ ಆಗಿದ್ರು.
5: ಹೌದು, ಅವರ ಜೊತೆಗೆ ಜೊತೆಗೆ ನಾನು ಕೂಡ ಸುದ್ದಿಗಳನ್ನ ಜನಮಿತ್ರಕ್ಕೆ ಕಳಿಸೋಕೆ ರೆಡಿ ಆದೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಿದ್ರು, ನಾನು ಹೋಗ್ತಿದ್ದೆ.
4: ನೀವು ಸುಮ್ಮನೆ ಹೋಗೋರು?
5: ಹೌದು ಹೌದು. ಆದ್ರೆ ಅವರು ನನಗೆ ಬರಹದಲ್ಲಿರುವ ಆಸಕ್ತಿ ಗಮನಿಸಿ ನೀನೇ ಯಾಕೆ ಇದಕ್ಕೆ ಸುದ್ದಿ ಬರಿಬಾರದು ಅಂತ ಹೇಳಿ ನನಗೆ ಸುದ್ದಿ ಬರೀ

0: ಅವಕಾಶ ಕೊಟ್ರು. ನನಗವ ತುಂಬಾ ಸಂತೋಷ, ಬರಹ ನನಗೆ ಬಹಳ ಇಷ್ಟವಾದ ಪ್ರಪಂಚ. ಮರು ದಿವಸ ಪತ್ರಿಕೆಯಲ್ಲಿ ಆ ಸುದ್ದಿ ಬಂತು, ಆ ಸುದ್ದಿ 4 ಜನ ಓದಿರ್ತಾರೆ, ಆ ಸುದ್ದಿ ನಾನು ಬರೆದಿದ್ದನ್ನೇ ಮುದ್ರಣ ಆಗಿರುತ್ತೆ, ಇದು ಕಂಡು ನನಗೆ ತುಂಬಾ ಸಂತೋಷ.
1: ಒಂದು ಅನಂತ ನಾಯ್ಡು ಅವರೇ, ತಮ್ಮ ಊರು ತರೀಕೆರೆ, ತರೀಕೆರೆ ಯಾವ ಗ್ರಾಮದವ್ರು ತಾವು?
0: ತರೀಕೆರೆ ಸುತ್ತಲದವ್ರೆ, ನಮ್ಮ ತಂದೆಯವರು ಶಾನ್ ಬೋಗ್ರ ಆಗಿದ್ರು, ಅವ್ರ ತಂದೆಯವರು ಶಾನ್ ಬೋಗ್ರವರು, ಹಾಗಾಗಿ ತರೀಕೆರೆ ನಮ್ಮ ಸ್ವಂತ ಸ್ಥಳ.
1: ಶಾನ್ ಬೋಗರಾಗಿ ನಿಮ್ಮ ತಂದೆ ತಾತ ಅಲ್ಲ, ಊರಿನ ಸಮಸ್ಯೆಯನ್ನು ಒಂದು ರೀತಿಯಲ್ಲಿ ಬಗೆಹರಿಸ್ತಾ
0: ಇದ್ರು.
1: ಆದ್ರೆ ನಿಮ್ಮ ಒಂದು ಪ್ರವೃತ್ತಿಯ ಮುಖಾಂತರ ನೀವು ಬೇರೆ ರೀತಿಯಲ್ಲಿ ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಇಳಿದು ಬಿಟ್ರಿ ಅನಂತ ನಾಯ್ಡುರೇ.
0: ಹೌದು, ನನಗೆ ಆವಾಗ ತುಂಬಾ ಸಂತೋಷ ಆಗ್ತಾ ಇತ್ತು. ನಾನು ಬರೆದ ಸುದ್ದಿಗಳು ಜನಮಿತ್ರ ಪತ್ರಿಕೆಯಲ್ಲಿ ಪ್ರಧಾನವಾಗಿ ಪ್ರಕಟ ಆಗ್ತಿತ್ತು. ಪಶುಚಿ ಆಗರ ತರೀಕೆರೆ ಅಂತ ಒಂದು ಬರ್ರೆ, ಇಡೀ ಆರೋಗ್ಯ ಇಲಾಖೆನೇ ಎಚ್ಚರಿಸ್ತು. ಮರು ದಿವಸದಿಂದ ಇಂಜೆಕ್ಷನ್ಗಳನ್ನು ಕೊಡಕ್ ಶುರು ಮಾಡಿದ್ರು, ಊರೊಳಗೆ ಸ್ವಚ್ಛತೆ ಕಾಪಾಡ್ಕೊಳಕ್ ಶುರು ಮಾಡಿದ್ರು. ಜನಮಿತ್ರ ಪತ್ರಿಕೆಯಲ್ಲಿ ಒಂದು ಸಣ್ಣ ಪತ್ರಿಕೆ, ಆ ಸಣ್ಣ ಪತ್ರಿಕೆಯಲ್ಲಿ ಬಂದ ಇದು ದೊಡ್ಡ ಕಾರ್ಯವನ್ನು ಮಾಡ್ತು. ಅದ್ ನನಗೆ ತುಂಬಾ ಸಂತೋಷ ಆಯ್ತು. ಹಾಗಾಗಿ ಬರವಣಿಗೆ ಕ್ಷೇತ್ರ ನಾನು ಆರಿಸ್ಕೊಳ್ಳಕ್ಕೆ ಅವೆಲ್ಲ ಕಾರಣ ಆಯ್ತು ಸ್ವಾಮಿ.
1: ಪಿ ಯು ಸಿ ಮುಗಿಸಿದ ನಂತರ ತಾವು ಓದಿದಂತಹ ಸಮಯದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗೋದಕ್ಕೆ ಬಹಳ ಅವಕಾಶ ಇತ್ತು ಅನಂತ ನಾಯ್ಡುರೇ. ಆದ್ರೂ ಸರ್ಕಾರಿ ಉದ್ಯೋಗವನ್ನ ಬಿಟ್ಟು ಪತ್ರಿಕಾ ರಂಗವನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ
0: ಅಂದ್ರೆ, ನನ್ನ ಅಕ್ಷರಗಳು ತುಂಬಾ ಸುಂದರವಾಗಿದ್ದಿತ್ತು. ಕಾಗುಣಿತ ತಪ್ಪಿಲ್ದಾಗ ನಾನು ಬರೀತಿದ್ದೆ. ಪತ್ರಿಕೆಗೆ ಕಳಿಸಿದಾಗ, ಈಗ ನಂಗೆ ಮೊಬೈಲು ಅವೆಲ್ಲ ಎಂತದ್ದು ಇಲ್ಲ, ಫೋನ್ ಅಲ್ಲಿ ಯಾವುದೋ ಪಕ್ಕದ ಮನೆ ಫೋನ್ ಬಂದು ಸಂಪಾದಕರೇ ಮಾತಾಡಿ, ನೀವು ತುಂಬಾ ಸುದ್ದಿ ಚೆನ್ನಾಗಿ ಬರೀತೀರಿ, ಇದನ್ನ ಇನ್ನೂ ಸ್ವಲ್ಪ ವಿವರವಾಗಿ ಬರೀರಿ, ಇದಿಷ್ಟು ವಿಚಾರಗಳನ್ನು ಕೊಡಿ, ಹೀಗೆಲ್ಲ ಬರೀತಾ ಇದ್ರು. ನನಗೆ ಅದು ಉತ್ತೇಜನ ಕೊಡ್ತು. ಹಾಗಾಗಿ ಸರ್ಕಾರಿ ಉದ್ಯೋಗ ಬೇಡ ಅಂತ ನಾನೇ ಸ್ವಂತ ನನ್ನ ಕಾಲದಲ್ಲೇ ನಾನೇ ನಿಂತ್ಕೊಳ್ಬಾರ್ದು ಯಾಕೆ ಅನ್ನುವಂತಹ ಮನಸ್ಸು ನನಗೆ ಮೂಡ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ನಾನು ಆರಿಸ್ಕೊಂಡೆ. ಪಿ ಯು ಸಿ ನಂತರ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ನಾನು ಪತ್ರಿಕೋದ್ಯಮ ಶಿಕ್ಷಣ ಪಡೆದೆ.
1: ಜರ್ನಲಿಸಂ ಮಾಡಿದ್ರಿ ಅಲ್ಲಿ?
0: ಹೌದು ಹೌದು. ಪರೀಕ್ಷೆಗೆ ಹೋಗುವಂತ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಎರಡೂ ಇತ್ತು. ಹೌದಲ್ಲ, ಕಲಿಕೆ ದೃಷ್ಟಿಯಿಂದ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ತಗೊಳ್ಬಹುದಲ್ಲ ಅಂತ ಹೇಳಿ ನಾನು ಮತ್ತೆ ನನ್ನ ಬಂಧು ಅಂಜನಾಭೂಷಣ್ ಇಬ್ರು ಕೂಡ ನಾವು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಸರ್ಟಿಫಿಕೇಟ್ ಆಫ್ ಕೋರ್ಸ್ ಇನ್ ಜರ್ನಲಿಸಂ ಆ ಪರೀಕ್ಷೆಗೆ ಅಪೀರ್ ಆದ್ವಿ. ಆವಾಗ ಮಹನೀಯರಾದಂತ ಖಾದ್ರಿ ಶಾಮಣ್ಣವರು ಮೈಸೂರು ಮಾನಸ ಗಂಗೋತ್ರಿ ಬಂದು ತರಗತಿಗಳನ್ನ ನಮಗೆ ತಗೊಳ್ಳೋರು. ಅಂತ ಒಬ್ಬ ದೊಡ್ಡ ಮನುಷ್ಯರ ದರ್ಶನ ಅವತ್ತ ಆಯ್ತಲ್ಲ ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ಒಂದೊಂದೇ ಮೆಟ್ಲು ಹೊತ್ಕೊತಾ ಹೋದ್ವಿ. ಅನಂತರ ನಮ್ಮ ಸ್ನೇಹಿತರು ಅಂಚೆ ವಾರ್ತೆ ಎನ್ನುವ ಪತ್ರಿಕೆ ನಾವೇ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಪ್ರಾಯೋಗಿಕವಾಗಿ ಕೈ ಬರಹ ಪ್ರಾರಂಭ ಮಾಡಿದ್ರು.
1: ಮೊದಲು ಆರಂಭ ಆಗಿದ್ದು ಹಸ್ತಪತ್ರಿಕೆ.
0: ಅದನ್ನ ತರೀಕೆರೆ ಜನ ತುಂಬಾ ಹೃದಯದಿಂದ ಸಂತೋಷದಿಂದ ಸ್ವಾಗತ ಮಾಡಿದ್ರು. ನಮ್ಮೂರಿನ ಪೇಪರು, ನಮ್ಮೂರಿನ ಸುದ್ದಿಗಳು ಬರುತ್ತಲ್ಲ ಅಂತ. ಅನಂತರ ಯಾಕೆ ಇದನ್ನ ಮುದ್ರಣಕ್ಕೆ ತರಬಾರದು, ಮುದ್ರಣ ಮಾಧ್ಯಮ ಯಾಕೆ ಮಾಡಬಾರದು ಅಂತ ಹೇಳಿ ಕೇವಲ 2-3 ವಾರದಲ್ಲಿ ನಮ್ಮ ಅಂಚೆ ನಾಗಭೂಷಣ್ ಅವರು ಮುದ್ರಣ ಮಾಧ್ಯಮಕ್ಕೆ ಪ್ರಿಂಟ್ ಮಾಡಿ ಸುದ್ದಿಗಳನ್ನು ಕೊಟ್ಟರು.
1: ಅನಂತ ನಾಯ್ಡುರೇ, ಈಗ ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಸ್ಪಷ್ಟ ಚಿತ್ರಣ ಕೊಡಬೇಕು. ಈಗ ಮನೆ ಮನೆಗೆ ಪೇಪರ್ ಬರ್ತಾ ಇದೆ, ಡಿಜಿಟಲ್ ಪ್ರಿಂಟ್ ನಲ್ಲಿ ಬರ್ತಾ ಇದೆ. ಆದ್ರೆ ಆ ಕಾಲದಲ್ಲಿ ಪ್ರಿಂಟಿಂಗ್ ಮಿಷಿನ್ ಸ್ಥಿತಿ ಹೇಗಿತ್ತು ಅಂತ ಒಂದ್ ಸ್ವಲ್ಪ ಹೇಳ್ಬೋಣ.
0: ಹೌದು, ಖಂಡಿತ. ನಾವು ಮುದ್ರಣ ಮಾಡುವಂತ ಸಂದರ್ಭದಲ್ಲಿ ಅಚ್ಚು ಮಳೆಗಳನ್ನ ಅಕ್ಷರಗಳನ್ನ ಜೋಡಿಸಿ ಇಟ್ಕೊಂಡು ಅದನ್ನ ಒಂದು ಫ್ರೇಮ್ ಮಾಡ್ಕೊಂಡು ಅದಕ್ಕೆಲ್ಲ ಜೋಡಿಸಿ ಅದನ್ನ ಮುದ್ರಣಾಲಯಕ್ಕೆ ತಗೊಂಡು ಹೋಗಿ ಅಲ್ಲಿ ಪ್ರಿಂಟ್ ಮಾಡಿ ಪುನಃ ಬಂದು ಅದನ್ನ ವಾಪಸ್ ಹಾಕಿ ಮನೆಗಳಿಗೆಲ್ಲವೂ ಅಕ್ಷರಗಳನ್ನು ತಲುಪಿಸಿ ಆಯಾ ಮನೆಗಳಿಗೆ ಬಾಕ್ಸ್ ಇರ್ತಿತ್ತು ಸ್ವಾಮಿ. ಆ ಬಾಕ್ಸ್ ಒಳಗೆ ಆ ಒಂದ್ ಕಡೆ, ಈ ಒಂದ್ ಕಡೆ, ಊ ಒಂದ್ ಕಡೆ, ಅದಕ್ಕೆ ಮತ್ತೆ ವಾಪಸ್ ಹಾಕ್ಬೇಕು, ಮತ್ತೆ ಪುನಃ ಜೋಡಿಸ್ಬೇಕು,
1: ಮತ್ತೆ ಕಾಗುಣಿತ ತಪ್ಪಿಲ್ಲದ ಹಾಗೆ ಜೋಡಿಸ್ಬೇಕು.
0: ಎಲ್ಲ ಮುದ್ರಣ ಆದ್ಮೇಲೆ ಒಂದು ಕಚ್ಚಾ ಪ್ರತಿನ ಕರೆಕ್ಷನ್ ಕೊಡೋರು, ನಮ್ಮ ಅಣ್ಣ ಇದನ್ ಮಾಡೋರು, ನಾನು ಕರೆಕ್ಷನ್ ಮಾಡ್ತಿದ್ದೆ. ಕಾಗುಣಿತ ಎಲ್ಲ ಕರೆಕ್ಷನ್ ಮಾಡಿ ಪುನಃ ಅದೆಲ್ಲ ತೆಗೆದಾಕಿ ಪುನಃ ಇದು ಹಾಗೆ ಮಾಡುವಂತ ಸಂದರ್ಭದಲ್ಲಿ ಅಂಚೆ ವಾರ್ತೆ ಎನ್ನುವ ಪತ್ರಿಕೆ ಅಂತ ಹೆಸರು ಹೇಳಿದ್ನಲ್ಲ, ಅದು ಜಿಲ್ಲಾ ಮಟ್ಟದ ಪತ್ರಿಕೆ. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡಿಬೇಕಾಯ್ತು. ಜಿಲ್ಲಾಧಿಕಾರಿಗಳ ಎದುರುಗಡೆ ಹೋಗಿ ಪ್ರಮಾಣ ಪತ್ರ ಕೊಟ್ಟು ಇದನ್ನು ಮಾಡ್ಕೊಂಡು ಬಂದ್ವಿ. ಅಂಚೆ ವಾರ್ತೆ ಎನ್ನುವ ಪತ್ರಿಕೆ ತುಂಬಾ ಜನಪ್ರಿಯವಾಯ್ತು. ನಾನು ವರದಿಗಾರಾಗಿದ್ದೆ, ಅಂಚೆ ನಾಗಭೂಷಣ್ ಸಂಪಾದಕರಾಗಿದ್ದರು.
1: ಅದು ಒಂದು ಲೋಕಲ್ ಪತ್ರಿಕೆ.
0: ಹೌದು ಹೌದು,
1: ತರೀಕೆರೆಗೆ
0: ಸ್ಥಳೀಯ ವಾರಪತ್ರಿಕೆ ಅಪಾರವಾದ ಜನಪ್ರಿಯತೆ ಪಡೆದಂತ ಸ್ಥಳೀಯ ವಾರಪತ್ರಿಕೆ.
1: ಆ ನಂತರದಲ್ಲಿ ನೀವು ರಾಜ್ಯ ಮಟ್ಟದ ಪತ್ರಿಕೆಗೆ ಎಂಟರ್ ಆಗ್ತೀರಿ.
0: ಹೌದು, ಹಾಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಅಂಚೆ ವಾರ್ತೆ ಪತ್ರಿಕೆಯಲ್ಲಿ ಅಂಚೆ ನಾಗಭೂಷಣ್ ನನ್ನ ಬರಹದ ಆಸಕ್ತಿ ನೋಡಿ ಸಂಪಾದಕೀಯ ಬರೆಯಪ್ಪ ನೀನು ಅಂತ ಹೇಳಿ ಕೊಟ್ರು. ಸಂಪಾದಕೀಯ ಆ ವಾರದಲ್ಲಿ ಘಟಿಸಿದಂತಹ ಪ್ರಮುಖ ಘಟನೆಯ ಬಗೆಗೆ ಜನರ ಗಮನ ಸೆಳೆಯಕ್ಕೆ ಸಂಪಾದಕನ ಅಭಿಪ್ರಾಯ ಬರೆಯುವಂತ ಸಂದರ್ಭ ಬಂತು. ಹಾಗೆ ನಾನು ಬರೆದೆ ಸ್ವಾಮಿ. ಅದು ಸುದ್ದಿ ಎಷ್ಟು ಜನಪ್ರಿಯವಾಗ್ತಿತ್ತು, ಮುದ್ರಣವಾಗಿದ್ದು, ಸಂಪಾದಕೀಯ ಕೂಡ ಹಾಗೆ ಜನಪ್ರಿಯವಾಗ್ತಾ ಹೋಗ್ತಾ ಇತ್ತು.

0: ಅದರಿಂದ ಏನಾಯ್ತು ಅಂದ್ರೆ, ನಾವು ತರೀಕೆರೆಯಲ್ಲಿ ರಸ್ತೆಯಲ್ಲಿ ಹೋಗ್ತಿರುವಾಗ ಇವರು ಪತ್ರಿಕೆಯವರು ಅಂತ ಹೇಳಿ ನಮಗೆ ಸಿಕ್ತಿತ್ತಂತ ಗೌರವ, ನಮಗೆ ಸಿಕ್ತಿತ್ತಂತ ನಮಸ್ಕಾರಗಳು ನಮ್ಗೆ ಅವಾಗ ತುಂಬಾ ಉತ್ತೇಜನ ಕೊಡ್ತು. ಜನ ಪತ್ರಿಕೆಗಳು ಓದಿ ಎಷ್ಟು ಜನ ಸುದ್ದಿ ಬರೆದಿದ್ದೀರಿ, ನಮ್ಮೂರಿನ ಸಂಪಾದಕೀಯ ಬರೆದಿದ್ದಿರಲ್ಲ, ಈ ವಿಚಾರ ಬರೆದಿದ್ರಂತ ಪರಸ್ಪರ ಪ್ರಶ್ನೆ
1: ಮಾಡ್ಕೋತಾರೆ. ಜನರು ಓದಿ ಅದನ್ನ ಖುಷಿ ಪಟ್ಟಾಗ ಆಗುವ ಸಂತೋಷ
0: ಅತ್ಯಂತ ಆನಂದ. ಒಂದು ಉದಾಹರಣೆ ನಾನು ಹೇಳ್ತೀನಿ. ತರೀಕೆರೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯ ಪೂರ್ವಾಪರ ಇದನ್ನ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ, ಇದರಲ್ಲಿ ತರೀಕೆರೆ ಕ್ಷೇತ್ರದಲ್ಲಿ ಅಡಿಕೆ ಪ್ರಮುಖವಾದ ಬೆಳೆ. ಆ ಅಡಿಕೆಗೆ ಮಾರುಕಟ್ಟೆಗೆ ಬರುವಂತಹ ಅಡಿಕೆ ಸಂದರ್ಭದಲ್ಲಿ ಅದರ ಹಿಂದಿರುವಂತಹ ಶ್ರಮ, ಕಾರ್ಮಿಕರು ಮಾಡುವಂತಹ ಕೆಲಸ, ಅಡಿಕೆ ಮರದಿಂದ ಕೊಯ್ದು ಅದನ್ನ ಒಪ್ಪವಾಗಿ ಊರ್ಣವಾಗಿ ಜೋಡಿಸಿ ಅದನ್ನ ಬೇಯಿಸಿ ಅದನ್ನ ಚೆನ್ನಾಗಿ ಒಣಗಿಸಿ ಅದನ್ನು ಪುನಃ ತೂಕ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪೂರ್ಣ ವರದಿನ ನಾನು ಮಾಡಿದ್ದೆ. ಆ ಸಾರಿ ಪತ್ರಿಕೆ ನಾವು ಮುದ್ರಣ ಮಾಡಿದ್ದು 300 ಪತ್ರಿಕೆ ಆದ್ರೆ ಮತ್ತೆ ಬೇಡಿಕೆ ಬಂತು. ಎರಡೇ ದಿವಸದಲ್ಲಿ ಅದನ್ನು ಇನ್ನಷ್ಟು ಮುದ್ರಣ ಮಾಡಿಕೊಟ್ಟಿದ್ದೆ. ಹೌದು, ಅದನ್ನ 500-600 ಅವತ್ತಿನ ಕಾಲದಲ್ಲಿ ಮುದ್ರಣ ಮಾಡಿಕೊಟ್ಟಿದ್ವಿ ಸ್ವಾಮಿ. ಅದು ತುಂಬಾ ಸಂತೋಷ ಆಯ್ತು.
1: ಆಮೇಲೆ ಅಡಿಕೆಯ ಸಮಸ್ಯೆ ಏನಿತ್ತು ಅನ್ನೋದನ್ನ ಈಗಿನಲ್ಲಿ ಹೇಗೆ ಫೇಸ್ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಆಗ್ಲೂ ಫೇಸ್ ಮಾಡ್ತಾ ಇದ್ರು?
0: ಖಂಡಿತ ಆಗ್ಲೂ ಕೂಡ ನಾನು ಫೇಸ್ ಮಾಡ್ತಿದ್ವಿ. ಅನಂತರ ಮಹನೀಯರಾದಂತ ಎಸ್ ವಿ ಜಯಶೀಲ್ ರಾವು, ಗರುಡಂಗಿರಿ ನಾಗರಾಜು, ಖಾದ್ರಿ ಶಾಮಣ್ಣವರು ಮತ್ತೆ ಅವರೆಲ್ಲ ಪತ್ರಿಕೋದ್ಯಮದ ಎಲ್ಲ ಮಜಲುಗಳನ್ನು ನೋಡ್ಕೊತಾ ಹೋದ್ರಲ್ಲ, ಗರುಡಂಗಿರಿ ನಾಗರಾಜು ಅವರು ಕನ್ನಡಪ್ರಭದಲ್ಲಿ ಒಂದು ಲೇಖನ ಬರೆದರು. ಆ ಲೇಖನಕ್ಕೆ ಪ್ರತಿಯಾಗಿ ನಾನು ಅವರಿಗೆ ಸಪೋರ್ಟೆಡ್ ಆಗಿ ಒಂದು ಲೇಖನ ಬರೆದೆ. ಕನ್ನಡಪ್ರಭದಲ್ಲಿ ಮುಖಪುಟದಲ್ಲಿ ಅದು ಮುದ್ರಣವಾಯಿತು. ಜಿಲ್ಲಾಧಿಕಾರಿಗಳಿಗೆ ಗಮನ ಸೆಳೆಯಿತು. ನೇರವಾಗಿ ಜಿಲ್ಲಾಧಿಕಾರಿಗಳು ತರೀಕೆರೆಗೆ ಬಂದರು. ಏನಪ್ಪ ಈ ತರ ಬರೆದಿದೆ ಕಂದಾಯ ಇಲಾಖೆ ಮೇಲೆ, ಏನು ತೊಂದರೆ ಇದೆ ಬಾರಪ್ಪ ಹೇಳ್ಬಾ ಅಂತ ತಹಶೀಲ್ದಾರರು ಅವತ್ತಿನ ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಆ ಸಮಸ್ಯೆ ಬಗೆಹರಿಸಿದರು. ತರೀಕೆರೆ ಜನರಿಗೆ ಅಂಚೆ ವರ್ತೆ ಇದ್ದಿದ್ದು ಒಂದೇ, ತರೀಕೆರೆ ಜನರಿಗೆಲ್ಲರಿಗೂ ಪ್ರಚಾರ ಆಯ್ತು. ಹಾಗಾಗಿ ಅವತ್ತು ಸಿಕ್ಕ ಆನಂದ ಇದೆಯಲ್ಲ ಸ್ವಾಮಿ, ಭೂರಿ ಭೋಜನ ಊಟ ಮಾಡಿದ್ರೆ ಸಂತೋಷ ಆಗುತ್ತೆ.
1: ಆನಂದ್ ನಡಿಗವ್ರೆ, ತಾವು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಬರೆದಿದ್ದನ್ನು ಕೂಡ ಒಂದು ಕ್ರಾಂತಿ ಮಾಡಿತು ಅಂತ ಅನ್ಕೊಂಡಿದ್ದೀನಿ, ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಕಳ್ಳತನ.
0: ಹೌದು, ಅಲ್ಲಿ ಏನಾಯ್ತು ಅಂದ್ರೆ ಆ ಸಂದರ್ಭದಲ್ಲಿ ವೀರಪ್ಪನ್ ಅವರ ಕಾಟ ತುಂಬಾ ಇತ್ತು. ಕಾಡಿಗೆ ನುಗ್ಗಿ ಅಮೂಲ್ಯವಾದ ಕಾಡಿನ ವನ್ಯ ಸಂಪತ್ತನ್ನ ಆತ ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಿದ್ದ. ಆ ಸಂದರ್ಭದಲ್ಲಿ ತರೀಕೆರೆ ಕಾಡು ಕೂಡ ಅದರಿಂದ ಹೊರತಾಗಿರಲಿಲ್ಲ. ತರೀಕೆರೆ ತಾಲೂಕಲ್ಲಿ ಸ್ವಾಮಿ ಕೆಮ್ಮಣ್ಗುಂಡಿ, ಕಲ್ಲತ್ತಿಗಿರಿ, ಹೊಸಪೇಟೆ, ತಣಿಗೆ ಬೈಲು, ಲಕ್ಕವಳ್ಳಿ, ಇದು ದಟ್ಟಾರಣ್ಯ ಇರುವಂತಹ ಪ್ರದೇಶ. ಆ ದಟ್ಟಾರಣ್ಯದಲ್ಲಿ ಅಮೂಲ್ಯವಾದ ವನ ಸಂಪತ್ತು, ಮೃಗ ಸಂಪತ್ತು, ಪಕ್ಷಿ ಸಂಪತ್ತು, ಖನಿಜ ಸಂಪತ್ತು ಎಲ್ಲ ಇದೆ. ಅಲ್ಲಿ ಈ ತರಹ ದರೋಡೆ ಆಗ್ತಾ ಇತ್ತು. ನಾನು ಒಂದು ಇದನ್ನು ಯೋಚನೆ ಮಾಡಿದೆ. ಆಗಾಗ್ಗೆ ಅರಣ್ಯ ಇಲಾಖೆಯಿಂದ ನಾಟ ಕಳ್ತನ, ಅಮೂಲ್ಯವಾದ ಸಾಗವಾನಿ ಕಳ್ತನ ಇವೆಲ್ಲ ಬರ್ತಿತ್ತು. ಅಮೂಲ್ಯವಾದ ಹಾವು ಕಳ್ತನ ಆಯ್ತು, ಅದರ ಚರ್ಮ ಕಳ್ತನ ಆಯ್ತು. ನಾನು ಒಂದು ಪತ್ರ ಬರೆದೆ, ತರೀಕೆರೆ ತಾಲೂಕಿನ ಅರಣ್ಯ ಇಲಾಖೆಯಲ್ಲಿ ಮಿನಿ ವೀರಪ್ಪನ್ಗಳ ಕಾಟ ಅಂತ ಬರೆದೆ. ಅದು ಬಂತು ಸ್ವಾಮಿ, ಅದು ಎಂತ ರೋಮಾಂಚನ ಆಯ್ತು ಅಂದ್ರೆ ನನ್ನ ಪತ್ರಿಕೋದ್ಯಮ ಇದರಲ್ಲಿ ನೆನಪಿಟ್ಟುಕೊಳ್ಳಬಹುದಂತ ದಿವಸ. ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಅರಣ್ಯ ರಕ್ಷಣೆ ಮಾಡುವ ವಿಚಾರದಲ್ಲಿ ಹೊಸದಾಗಿ ಅರಣ್ಯ ರಕ್ಷಕರನ್ನ ನೇಮಕ ಮಾಡಿದ್ರು, ಅರಣ್ಯಾಧಿಕಾರಿಗಳನ್ನ ನೇಮಕ ಮಾಡಿದ್ರು, ಪ್ರತಿನಿತ್ಯ ಅರಣ್ಯನ ಸುತ್ತುವರಿ ಗಾರ್ಡ್ ಕೆಲಸ ಮಾಡಿದ್ರು. ಆಗ ಕಳ್ತನ ಸ್ವಲ್ಪ ನಿಂತ್ಕೊಂತು. ನಮ್ಮ ವನ್ಯ ಸಂಪತ್ತು, ನಮ್ಮ ಆ ಸಸ್ಯ ಸಂಪತ್ತು ತಾಲೂಕಲ್ಲಿ ಇಳಿಯುವಂತಹ ಇದಾಯ್ತು. ಅದು ಕನ್ನಡಪ್ರಭ ಮಾಡ್ತಲ್ಲ ಅಂತ ಹೇಳಿ ಇಡೀ ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಲ್ಲರೂ ತುಂಬಾ ಸಂತೋಷ ಪಟ್ಟಿದ್ದಾರೆ.
1: ಅಂದ್ರೆ ತಾವು ಅಂಚೆ ವಾರ್ತೆಯಿಂದ ಕನ್ನಡಪ್ರಭಕ್ಕೆ ಸೇರ್ಕೊಂಡ್ರಿ, ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ರಿಪೋರ್ಟರ್ ಆದ್ರೆ ತಾಲೂಕು ಲೆವೆಲ್ ರಿಪೋರ್ಟರ್?
0: ಇಲ್ಲ, ನಾನು ತಾಲೂಕು ಲೆವೆಲ್ ರಿಪೋರ್ಟ್. ನಮ್ ತರೀಕೆರೆ ತಾಲೂಕು ಸಬ್ ಡಿವಿಜನ್ ಹೆಡ್ ಕ್ವಾರ್ಟರ್. ತರೀಕೆರೆ ಇದರಲ್ಲಿ ಅಜ್ಜಂಪುರ ಬರ್ತಿತ್ತು, ಲಿಂಗದಳ್ಳಿ ಬರ್ತಾ ಇತ್ತು, ಲಕ್ಕೊಳ್ಳಿ ಬರ್ತಾ ಇತ್ತು. ಇವೆಲ್ಲ ಪ್ರದೇಶ ತುಂಬಾ ದೊಡ್ಡ, ವಿಸ್ತೀರ್ಣ ತುಂಬಾ ವಿಶಾಲ. ಹಾಗಾಗಿ ಸಬ್ ಡಿವಿಜನ್ಗೆ ನನ್ನನ್ನ ನೇಮಿಸಿದ್ರು ಸರ್.
1: ಆಮೇಲೆ ಒಂದಿರುತ್ತೆ ಅಂತ ಹೇಳಿದವರು, ಸಾಮಾನ್ಯವಾಗಿ ಪತ್ರಕರ್ತರು ಅಂತಂದ್ರೆ ಹೊರನೋಟದಲ್ಲಿ ಬಹಳ ಗೌರವದ ಸ್ಥಾನ ಇರುತ್ತೆ.
0: ಖಂಡಿತ,
1: ಒಂದು ರೀತಿಯಲ್ಲಿ ಆಧಾರಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಭಯ ಭಕ್ತಿ ಎರಡೂ ಇರುತ್ತೆ,
0: ಗೌರವದಿಂದ ಭಯ ಭಕ್ತಿ ಇರುತ್ತೆ.
1: ಹೌದು,
0: ಮತ್ತೆ ಅಲ್ಲಿ ಏನು ಪತ್ರಿಕೋದ್ಯಮ ಹೇಗಾಗಿರುತ್ತೆ ಅಂದ್ರೆ ಸ್ವಾಮಿ, ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಒಂದು ಒಳ್ಳೆಯ ಸುಸಂಪರ್ಕವಾದ ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ.
1: ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಪ್ರಜಾಪ್ರಭುತ್ವದ 4ನೇ ಪಿಲ್ಲರ್ ಪತ್ರಿಕೋದ್ಯಮ.
0: ಖಂಡಿತ, 100 ನಿಜ. ಯಾಕೆ ಅಂತಂದ್ರೆ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಮುಟ್ಟಬೇಕು. ಸಾರ್ವಜನಿಕರಿಗೆ ತಲುಪುವಂತಹ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರಿಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಆ ಪ್ರಮುಖವಾದ ಪಾತ್ರ ವಹಿಸುವಂತಹ ಸಂದರ್ಭದಲ್ಲಿ ಯೋಜನೆಗಳು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಜನರಿಗೆ ತಲುಪುತ್ತೆ. ಆ ತಲುಪುವ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಯ್ತೆ, ಆ ತೊಂದರೆಯನ್ನು ಸರ್ಕಾರಕ್ಕೆ ತಿಳಿಸಿ ಆ ತೊಂದರೆ ಸಮಸ್ಯೆ ಬಗೆಹರಿಸುವುದು ಒಬ್ಬ ಪತ್ರಿಕೆಯ ಕೆಲಸ, ಪತ್ರಕರ್ತರ ಜವಾಬ್ದಾರಿ ಆಗಿರುತ್ತೆ, ಕರ್ತವ್ಯ ಕೂಡ ಆಗಿರುತ್ತೆ.
1: ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದೊಟ್ಟಿಗೆ ಪತ್ರಿಕೋದ್ಯಮ ಅಥವಾ ಪತ್ರಿಕಾ

0: ಸಂಘವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಈ ರೀತಿ ಗೌರವ ಸಿಗುತ್ತೆ ಎನ್ನುವುದು ಒಂದು ಕಡೆ, ಆದರೆ ಪತ್ರಿಕೋದ್ಯಮಿ ಯಾರು ಮಾಡ್ತಾ ಇರ್ತಾರಲ್ವಾ ಅವರಿಗೂ ಕೂಡ ಕೆಲವೊಮ್ಮೆ ಭಯ ಬೀಳಿಸುವಂತಹ ಪ್ರಸಂಗ ಬಂದು
1: ಒದಗುತ್ತೆ. ಹಾಗಾಗತ್ತೆ, ನನಗೆ ಒಂದ್ ಸಂದರ್ಭದಲ್ಲಿ ಹಾಗಾಗಿತ್ತು. ನಾನು ಒಂದು ಅಪರಾಧದ ಸುದ್ದಿನ ಅಂಚೆ ವಾರ್ತೆಯಲ್ಲಿ ಪ್ರಕಟ ಮಾಡಿಬಿಟ್ಟಿದ್ದೆ. ಏನು ಪ್ರಕಟ ಮಾಡಿದ್ದೆ, ಯಾರೋ ಒಬ್ಬ ಕಳ್ಳ, ಆ ಕಳ್ಳ ಕಳ್ತನ ಮಾಡಿದಾನೆ, ಹೆಬಿಚುವಲ್ ಥೆಫ್ಟಿಂಗ್ ಅಂತ ಇರುತ್ತೆ, ಅವನ್ ತಗೊಂಡೋಗಿ ಜೈಲಿಗೆ ಹಾಕಿದ್ರು. 6 ತಿಂಗಳು 3 ತಿಂಗಳು ಜೈಲಿತ್ತು. ಸಂಬಂಧಿಸ ಪೊಲೀಸ್ ಅಧಿಕಾರಿ ನನಗೊಂದು ಸುದ್ದಿ ಕೊಟ್ಟ, ಈತ ಇದೇ ಕೆಲಸ ಮಾಡ್ತಾ ಕಳೆದ 3 ಸಾರಿ ಶಿಕ್ಷೆ ಅನುಭವಿಸ್ಯಾನೆ ಅಂತ. ನಾನು ಸುದ್ದಿ ತಗೊಂಡೆ, ಮುದ್ರಣ
0: ಅಧಿಕಾರಿಗಳು ಕೊಟ್ಟ ಮೇಲೆ ಅಧಿಕೃತ
1: ಅಂತ ನಾನು ಮಾಡ್ಬಿಟ್ಟೆ. ಇದೆಲ್ಲ ಮುಗೀತು ಸ್ವಾಮಿ, ಒಂದು 2 ತಿಂಗಳು 1 ತಿಂಗಳು ಕಳೀತು. ಒಂದ್ಸರಿ ಸೀದಾ ನಮ್ಮ ಮನೆಗೆ ಒಬ್ಬ ಬರ್ತಾನೆ, ನಾನು ಯಾರೋ ಏನೋ ಕಾಣಕ್ ಬಂದಿಯಾನೆ ಅಂತ ಆತನ ತುಂಬಾ ಗೌರವದಿಂದ ಕೂರಿಸಿ ಇದನ್ ಮಾಡಿದೆ. ಸ್ವಾಮಿ, ಅನಂತಾಡಿಗಂದ್ರೆ ನೀವೇನಾ ಅಂತ ಕೇಳ್ದ. ಹೌದಪ್ಪ ನಾನೇಯ, ನನ್ನ ಎದುರಿಗೆ ಪತ್ರಿಕೆ ಇಟ್ಟ, ನನ್ನ ಹೆಸರು ನಾಗರಾಜ ಅಂತ. ಇಂತೂ ಕಳ್ತನಕ್ಕೆ ಶಿಕ್ಷೆಗೆ ಗುರಿಯಾಗಿದ್ದ, ಜೈಲ್ ಶಿಕ್ಷೆ ಅನುಭವಿಸಿದ್ದ, ಈತ ಕಳೆದ 3 ಸಾರಿಯೂ ಜೈಲ್ ಶಿಕ್ಷೆ ಅನುಭವಿಸಿದ್ದ ಅಂತ ನೀವು ಬರೆದಿದ್ದೀರಿ. ದಯವಿಟ್ಟು ತಂದ್ಕೊಡಿ ಸ್ವಾಮಿ, ಎಲ್ಲಿ ನಾನು ಅಂತ ನನಗೆ ಬಹಳ ಹೆದರಿಕೆ ಹೋಗ್ಬಿಡ್ತಾವ. ಕಡೆಗೆ ಆತನೇ ನನ್ನ ಸಮಾಧಾನ ಮಾಡಿ, ಇಲ್ಲ ಸ್ವಾಮಿ ಇದು ಸುಳ್ಳು, ನಾನು ಒಂದೇ ಸಾರಿ ಜೈಲಿಗೆ ಹಾಕಿದ್ದು, ನಾನು ಕಳ್ತನ ಬಿಟ್ಟಿದ್ದೆ, ಕಳ್ತನ ಬಿಟ್ಟಿದ್ದೀನಿ, ಈಗ ಪ್ರಾಮಾಣಿಕವಾಗಿ ಇಲ್ಲೇ ಇದ್ದೀನಿ ನಾನು ಅಂತ. ಒಂದ್ ಕಡೆ ಸಂತೋಷ ಆಯ್ತು, ಮತ್ತೊಂದ್ ಕಡೆ ಭಯನೂ ಆಯ್ತು. ಇಂತ ಸಂದರ್ಭಗಳು ಅನೇಕ ಇದೆ.
0: ಯಾಕಂತಂದ್ರೆ ಬಹಳಷ್ಟು ಪತ್ರಿಕೋದ್ಯಮದಲ್ಲಿ ಇರೋರು ಹೇಳುವಂತ ಮಾತನ್ನ ಕೇಳ್ತೀವಿ, ಬಹಳಷ್ಟು ಥ್ರೆಟ್ನಿಂಗ್ ಕಾಲ್ಗಳು ಕೂಡ ಬರ್ತಾ ಇರುತ್ತೆ. ನನ್ನ ಬಗ್ಗೆ ಸುದ್ದಿಯನ್ನ ಪ್ರಕಟ ಮಾಡಿದರೆ ನಿಮಗೆ ತಾವು ತೊಂದರೆ ಕೊಡ್ತೀವಿ ಅನ್ನೋಂತದ್ದು ಇರುತ್ತೆ. ಆ ತರದ್ದು ಏನಾದ್ರೂ ಆಗಿದೆಯಾ ನಿಮ್ಗೆ?
1: ಇಲ್ಲ ಇಲ್ಲ ಹಾಗೆ. ಯಾಕೆ ಅಂದ್ರೆ ಒಬ್ಬ ಪತ್ರಕರ್ತ ತಾನು ಕರ್ತವ್ಯ ನಿರ್ವಹಿಸುವಂತ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಜನಪರವಾಗಿ ಈತ ಇದಾನೆ ಹೇಗೆ ಅಂತ. ಸ್ವಾಮಿ, ನನಗಿರೋದು 2 ಕಣ್ಣು, ಆದ್ರೆ ನನ್ನ ನೋಡುದು 1000 ಕಣ್ಣು. ನಾನು ಮತ್ತೊಬ್ಬರ ತಪ್ಪನ್ನು ಹೇಳುವಂತ ಸಂದರ್ಭದಲ್ಲಿ ನಾನು ಎಷ್ಟು ಮಟ್ಟಿಗೆ ಅದರಲ್ಲಿ ಶುದ್ಧ ಪರಿಶುದ್ಧ ಅನ್ನೋದನ್ನು ತಿಳ್ಕೊಂಡೆ ಒಬ್ಬ ಪತ್ರಕರ್ತ ಸುದ್ದಿ ಮಾಡಿದ್ರೆ ಆತ ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗ್ತಾನೆ. ಎಲ್ಲೂ ಆತನ ಹೆದರಿಸುವಂತ ಕೆಲಸ ಅಥವಾ ಭಯ ಬೀಳಿಸುವಂತ ಕೆಲಸ ನಡೆಯಿಲ್ಲ.
0: ನನ್ನ ಈಗಿನ ಪತ್ರಿಕೋದ್ಯಮಕ್ಕೂ ಮತ್ತು ತಮ್ಮ ಕಾಲದಲ್ಲಿ ತಾವು ಸುಮಾರು 40-45 ವರ್ಷದ ಅನುಭವ ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ ಏನಾದ್ರೂ ವ್ಯತ್ಯಾಸ ನೋಡಿದ್ದೀರಾ?
1: ಖಂಡಿತ. ಹಿಂದೆಲ್ಲ ಇಂಥವ್ರು ಭಾಷಣ ಮಾಡಿದ್ರು, ಇಂಥವ್ರು ಸ್ವಾಗತ ಮಾಡಿದ್ರು, ಇಂಥವ್ರು ವಂದನಾರ್ಪಣೆ ಮಾಡಿದ್ರು, ಅದು ಅಷ್ಟೇ ಸುದ್ದಿ ಆಗ್ತಿತ್ತು. ಇವತ್ತಿನ ಪತ್ರಿಕೋದ್ಯಮ ಸಾಕಷ್ಟು ಬದಲಾವಣೆ ಇದೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಒಂದು ಭಾಷಣ ಮಾಡ್ದ ಅಂದ್ರೆ ಆ ಭಾಷಣದ ಹಿನ್ನೆಲೆ ಕೂಡ, ಅವನು ಮಾಡಿದ ಭಾಷಣ ಸತ್ಯಕ್ಕೆ ಹತ್ರ ಇದೆಯೇ ಹೇಗೆ ಎನ್ನುವಂತಹ ಪರಾಮರ್ಶೆ ವಿಮರ್ಶೆ ಮಾಡಿ ಬರೆಯುವಂತಹ ಪತ್ರಿಕೋದ್ಯಮ ಇವತ್ತಿದೆ. ಇವತ್ತು ಮುದ್ರಣ ಮಾಧ್ಯಮ ಯಾಕೆ ತನ್ನ ಗಟ್ಟಿತನವನ್ನು ಕಾಪಾಡಿಕೊಂಡಿದೆ ಅಂತಂದ್ರೆ ಇದರ ಸಲುವಾಗಿನೇ. ಇವತ್ತು ಕೂಡ ಪತ್ರಿಕೆ ಓದ್ದರೆ ದಿನ ಆಗುದೇ ಇಲ್ಲ ಅನ್ನುವಂತಹ ಜನರಿದ್ದಾರೆ. ಯಾಕೆ ಅಂದ್ರೆ ಪತ್ರಿಕೆ ಮುದ್ರಣ ಮಾಧ್ಯಮ ಅಂತಹ ಗಟ್ಟಿತನವನ್ನ ಇವತ್ತಿಗೂ ಕೂಡ ಕಾಪಾಡ್ಕೊಂಡಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅಂತಹ ಬರಹಗಾರರು ಅಂತಹ ಒಂದು ಒಳ್ಳೆಯ ಸೇವೆಯನ್ನ ಪತ್ರಿಕೆಗೆ ಸಲ್ಲಿಸ್ತಾ ಇದ್ದಾರೆ ಸ್ವಾಮಿ.
0: ಅದಕ್ಕೇನೆ ತಮ್ಮ ಒಂದು 40-45 ವರ್ಷಗಳ ಪತ್ರಿಕೋದ್ಯಮದ ಸೇವೆಯನ್ನ ಗಮನಿಸಿ ಈ ಸಾರಿ ಮಾಧ್ಯಮ ಅಕಾಡೆಮಿ ತಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ ಅನಂತ ನಾಡಿಗೌರೆ.
1: ಹೌದು ಸಂತೋಷ್. 40 ವರ್ಷದ ಸುದೀರ್ಘ ಈ ವ್ಯವಸಾಯದಲ್ಲಿ, ಪತ್ರಿಕೋದ್ಯಮದ ವ್ಯವಸಾಯದಲ್ಲಿ ಒಬ್ಬ ಪತ್ರಕರ್ತ ಎಷ್ಟು ಮಟ್ಟಿಗೆ ಕರ್ತವ್ಯವನ್ನ ಪರಿಶುದ್ಧವಾಗಿ ನಿಲ್ಸೇನೆ, ಆ ಸಮಾಜಕ್ಕೆ ಏನ್ ಆತನ ಕೊಡುಗೆ, ಇದೆಲ್ಲದರ ಪರೀಕ್ಷೆ ಒಂದು ಪ್ರಶಸ್ತಿ ಕೊಡುವಂತಹ ಸಂದರ್ಭದಲ್ಲಿ ಆಗುತ್ತೆ ಸ್ವಾಮಿ. ಆ ಪ್ರಶಸ್ತಿ ಸಿಕ್ಕಂತ ಸಂದರ್ಭದಲ್ಲಿ ಕಳೆದ 40 ವರ್ಷ ಹಿಂತಿರುಗಿ ನೋಡಿದ್ರೆ ತಾನು ಮಾಡಿದ ಕರ್ತವ್ಯ, ಸಮಾಜ ತನಗೆ ಕೊಟ್ಟಂತಹ ಗೌರವ, ಇದೆಲ್ಲದರ ಪ್ರತೀಕ ಕರ್ನಾಟಕ ಸರ್ಕಾರ ಈ ಸಾರಿ 2026ನೇ ಇಸ್ವಿಯಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿನ ನನಗೆ ಕೊಟ್ಟು ಗೌರವಿತ್ತು. ಕರ್ನಾಟಕ ಸರ್ಕಾರಕ್ಕೂ ಕೂಡ ತುಂಬಾ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಪ್ರಶಸ್ತಿ ನನಗೆ ಬರಬೇಕು ಅಂತ ಆಸೆ ಪಟ್ಟರಲ್ಲ ಜನ, ಅವರ ಶುಭ ಹಾರೈಕೆಯಿಂದಲೇ ಇಂಥ ಒಂದು ಅವಕಾಶ ನನಗೆ ಒದಗಿತು ಅಂತ ತುಂಬಾ ಸಂತೋಷ ಆಗಿದೆ ಸ್ವಾಮಿ.
0: ಇನ್ನು ಅನಂತ್ ನಾಡಿದವರೇ, ಪತ್ರಿಕೋದ್ಯಮದ ಕೃಷಿಯಲ್ಲಿ 40-45 ವರ್ಷ ನಿಮಗೆ, ಆಕಾಶವಾಣಿಗೆ ಈಗ 90 ವರ್ಷ, ನಮ್ಮ ಭದ್ರಾವತಿ ಆಕಾಶವಾಣಿ ಈಗಾಗ್ಲೇನೆ 61 ಮುಗಿಸಿ 62ರಲ್ಲಿ ಕಾಲಿಟ್ಟಿದೆ. ತಮ್ಮ ಒಂದು ಆಕಾಶವಾಣಿ ಸೇವೆಯು ಕೂಡ ಕಡಿಮೆ ಏನಿಲ್ಲ.
1: ಬಹಳ ಒಳ್ಳೆಯ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ. ತರೀಕೆರೆ ಭದ್ರಾವತಿಗೆ ಒಂದು 10-15 ಕಿಲೋಮೀಟರ್ ವ್ಯತ್ಯಾಸ ಅಷ್ಟೇ.
0: ಹೌದು.
1: ಆದ್ರೆ ಭದ್ರಾವತಿ ಆಕಾಶವಾಣಿ ಸುತ್ತಮುತ್ತಲ ಎಲ್ಲ, ತರೀಕೆರೆ, ಚಿಕ್ಕಮಗಳೂರು, ಕಡೂರು, ಬೀರೂರು, ಶಿವಮೊಗ್ಗ, ಭದ್ರಾವತಿ, ಈ ಸುತ್ತಮುತ್ತಲ ಎಲ್ಲ ಬರಹಗಾರನು ಕಲಾವಿದರನ್ನು ಗೌರವಿಸುವಂತಹ ಸ್ಥಾನ ಆಗಿತ್ತು ಭದ್ರಾವತಿ ಆಕಾಶವಾಣಿಯಲ್ಲಿ. ನಾನು ಹೇಳ್ತಿರೋದು ಈಗ ಸುಮಾರು 30-35-40 ವರ್ಷಗಳು ಹಿಂದಿನ ಮಾತು. ಅವತ್ತಿನ ಸ್ಟೇಷನ್ ಡೈರೆಕ್ಟರ್ ಯಾರ ಜೊತೆಗೂ ನಾನು ಬಂದಾಗ, ಒಂದು ನೋಡಿ ಈ ತರ ಒಂದು ಕಾರ್ಯಕ್ರಮ ಶುರು ಮಾಡೋಣ ಅಂತ ಮಾಡಿದೀವಿ, ನಿಮ್ಮ ಭಾಗದಲ್ಲಿ ಯಾವ್ದರ ವಿಚಾರದ ಬಗೆಗೆ ನೀವು ಬರೀಬಹುದು, ಅಂತ ಮಾತನ್ನ ಪಾಪ ನನಗೆ ನನ್ನ ನೆನಪು ಸರಿ.

0: ಇದ್ರೆ ಬಹುಶಃ ಆ ಸ್ಟೇಷನ್ ಡೈರೆಕ್ಟರ್ ಹೆಸರು ಹಿರೇಮಠ್ ಅಂತನೂ ಏನೋ ಇರಬಹುದು. ಅವರು ಅವ್ರು ನನ್ನನ್ನ ಕೇಳಿದ್ರು, ಆಯ್ತು ಅಂತ ಹೇಳಿ ನಾಲ್ಕೂವರೆ ನಿಮಿಷದ ಒಂದು ಬರಹನ ರೆಡಿ ಮಾಡ್ಕೊಡಿ. ನಿಮ್ಮೂರಲ್ಲಿ ಪ್ರಮುಖವಾದ ಬೆಳೆ ಸಣ್ಣ ರೈತರ ಬೆಳೆ ಯಾವುದು? ವಿಳ್ಳೆದೆಲೆ ಸ್ವಾಮಿ. ಸರಿ, ವಿಳ್ಳೆದೆಲೆ ಬಗೆಗೆ ಹುಟ್ಟು, ಅದನ್ನ ಹೇಗೆ ಬೆಳೀತಾರೆ, ಅದು ಸಣ್ಣ ಬೆಳೆ ಆಗಿದ್ರು ಕೂಡ ಹೇಗೆ ಅಂತ ಒಂದು ರಶ್ಮಿನ ನಾನು ಅದಕ್ಕೆ ರಶ್ಮಿ ಇನ್ನು ಹೆಸರಿಟ್ಟಿರಲಿಲ್ಲ. ನಾನು ಬರೆದ ನಂತರ ಆ ಕಾರ್ಯಕ್ರಮಕ್ಕೆ ಏನ್ ಹೆಸರಿಡಬೇಕು ಅಂತ ಚರ್ಚೆ ಆಯ್ತು. ಅವತ್ತಿನ ದಿವಸ ಹೀಗೆ ಸ್ವಾಮಿ, ಶ್ರೋತೃಗಳ ಜೊತೆ ಆಕಾಶವಾಣಿ ನಿರ್ದೇಶಕರು ಚರ್ಚೆ ಮಾಡೋರು ಏನ್ ಹೆಸರಿಡೋಣ ಅಂತ. ಬಹುಶಃ ನನ್ನ ನೆನಪು ಸರಿ ಇದ್ರೆ ತೀರ್ಥಹಳ್ಳಿಯಿಂದ ರಶ್ಮಿ ಒಬ್ರು ಹೆಸರು ರಶ್ಮಿ ಇದು ಅಂತ ಇಡಿಯಿಂದ್ರು. ಮುಂಚೆ ಕಿರಣ ಅಂತ ಇಟ್ಟಿದ್ರು, ಅನಂತರ ರಶ್ಮಿ ಅಂತ.
1: ನಮ್ಮ ಚಿಂತನದ ಒಂದು ಶೀರ್ಷಿಕೆ ರೀತಿಯಲ್ಲಿ ರಶ್ಮಿ ಭದ್ರಾವತಿ ಆಕಾಶವಾಣಿಯ ಬಹಳ ಪಾಪ್ಯುಲರ್ ನೇಮ್.
0: ಪಾಪ್ಯುಲರ್ ಆರು ಗಂಟೆ ಐದು ನಿಮಿಷಕ್ಕೆ ಅದು ಪ್ರಸಾರ ಆಗೋದು. ನಾಲ್ಕೂವರೆ ನಿಮಿಷದಲ್ಲಿ ಆ ಭಾಗದ ಬೆಳೆ ಹೇಗ್ ಬೆಳೀತಾರೆ, ಯಾವ ರೈತರಿಗೆ ಅದು, ಸಣ್ಣ ರೈತರಿಗ, ಮಧ್ಯಮ ರೈತರಿಗ, ದೊಡ್ಡ ರೈತರಿಗೆ, ಯಾರಿಗೆ ಉಪಯೋಗ ಆಗುತ್ತೆ, ಇದೆಲ್ಲದರ ಇದು ಬಂತು. ಈ ನಮ್ಮೂರಿನ ಬೆಳೆ ವಿಳ್ಳೆದೆಲೆ ರೇಡಿಯೋದಲ್ಲಿ ಬಂತು ಕಣೆ ಅಂತಾನೆಯ, ಈ ಎಲ್ಲ ಪ್ರಚಾರ ಆಯ್ತು. ಹಾಗ ಪ್ರಚಾರ ಆಗಿ ಆಗಿ ಆಗಿ ಸ್ವಾಮಿ, ರಶ್ಮಿ, ಚಿಂತನ, ಆಕಾಶವಾಣಿ ಭಾಷಣಗಳು ಇವೆಲ್ಲವೂ ಕೂಡ ಪ್ರಸಾರ ಆಯ್ತು.
1: ತಾವು ಹತ್ತು ಹಲವು ಬರಹಗಳನ್ನ ಅನಂತ ನಾಡಿದವರು ಆಕಾಶವಾಣಿಗೂ ಬರೆದುಕೊಟ್ಟಿದ್ದೀರಿ ಮತ್ತು ಭಾಗವಹಿಸ್ತಾ ಇದ್ದೀರಿ. ಈ ಒಂದು ಆಕಾಶವಾಣಿ 90 ವರ್ಷದ ಸಂದರ್ಭದಲ್ಲಿ ತಾವು ಈ ಒಂದಿಷ್ಟು ಮಾತನ್ನ ಹೇಳಿದ್ದು ಸಂತೋಷ. ಹಾಗೇನೆ ತಮ್ಮ ಜೀವನ ಅನುಭವಗಳನ್ನ ಒಳಗೊಂಡಂತಹದ್ದು, ತಾವು ಬರೆದಂತಹ ಲೇಖನಗಳನ್ನ ಒಳಗೊಂಡಂತಹದ್ದು ಪುಸ್ತಕಗಳನ್ನ ಏನಾದ್ರು ತಂದಿದ್ದೀರಾ ತಾವು?
0: ಕಿರಣ ಅನ್ನೋ ಹೆಸರಿನಲ್ಲೇನೆ ಭದ್ರಾವತಿ ಆಕಾಶವಾಣಿ ಮೂಲಕ ಪ್ರಸಾರ ಆದುವಂತಹ ರಶ್ಮಿ, ಚಿಂತನ, ಭಾಷಣಗಳು, ನಾಟಕ ಇವೆಲ್ಲವನ್ನು ಕ್ರೋಢೀಕರಿಸಿ ಕಿರಣ ಅನ್ನೋ ಹೆಸರಿನಲ್ಲಿ ಒಂದು ಸಣ್ಣ ಸಂಚಿಕೆಯನ್ನು ನಾನು ತಂದಿದ್ದೀನಿ. ಅದರ ಬಿಡುಗಡೆ ತರೀಕೆರೆ ಪುರಸಭೆಯಲ್ಲೇ ಆಯ್ತು. ರಾಮಚಂದ್ರು ಅಂತನೋ ಯಾರೋ ಇಲ್ಲಿ ಆಕಾಶವಾಣಿಯಲ್ಲಿ ಇದ್ರು, ಅವರೇ ಬಂದು ಅದನ್ನ ಬಿಡುಗಡೆ ಮಾಡಿದ್ರು. ಶಂಕರ್ ನಾರಾಯಣ್ ಕೂಡ ಅವಾಗ ಇದ್ರು. ಮತ್ತೆ ಆಕಾಶವಾಣಿ ಅಂತ ಅಂದ ತಕ್ಷಣ ಸ್ವಾಮಿ ಒಂದು ರೀತಿಯ ರೋಮಾಂಚನವಾಗುತ್ತೆ. ಆಕಾಶವಾಣಿಯ ಶ್ರೋತೃಗಳು ಏನಿದ್ದಾರೆ, ನಾವು ಇವತ್ತಿಗೂ ಕೂಡ ಬೆಳಗಿನ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ಅದೆಲ್ಲವೂ ಭಕ್ತಿ ಗೀತೆಗಳು ಬರ್ತಿತ್ತು, ಶಾಸ್ತ್ರೀಯ ಸಂಗೀತ ಬರ್ತಿತ್ತು, ಚಲನಚಿತ್ರ ಗೀತೆ ಬರ್ತಿತ್ತು. ಮತ್ತೆ ಅನಂತರ ಬಹಳ ಪ್ರಮುಖವಾಗಿ ನಾವು ಆಕಾಶವಾಣಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದದ್ದು ಸಂಸ್ಕೃತದಲ್ಲಿ ಸುದ್ದಿ ಬರ್ತಾ ಇತ್ತು, ಇಂಗ್ಲಿಷು ಪ್ರಾದೇಶಿಕ ಇದರಲ್ಲಿ. ಜೊತೆಗೆ ತಮ್ಗೆ ಇನ್ನೊಂದು ಇದನ್ನ ಹೇಳಕ್ ಹೋಗ್ತೀನಿ ನಾನು. ನಾನು ಭದ್ರಾವತಿ ಆಕಾಶವಾಣಿಗೆ ಒಬ್ಬ ರಿಪೋರ್ಟರ್ ಕೂಡ ಆಗಿದ್ದೆ ಬಹಳ ಹಿಂದೆ. ನನ್ನನ್ನು ಆ ಭಾಗದ ಸುದ್ದಿಗಳನ್ನು ಕೊಡಿ ಅಂತ ಹೇಳಿ ರಿಪೋರ್ಟ್ ತಕೊಂಡು 4 ಗಂಟೆ ಹೊತ್ತಿಗೆ ನಮಗೆ ಫೋನ್ ಬರ್ತಿತ್ತು. ಈಗ ನಂಗೆ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನಿಗೆ ಫೋನ್ ಬರ್ತಿತ್ತು. ಮತ್ತೆ ಆ ದಿನದ ಪ್ರಮುಖವಾದ ಸುದ್ದಿನ ನಾನು ಕೊಡ್ತಾ ಇದ್ದೆ. ಅದು ಪ್ರದೇಶ ಸಮಾಚಾರದಲ್ಲಿ ಬಿತ್ತರವಾಗ್ತಾ ಇತ್ತು. ರೇಡಿಯೋದಲ್ಲಿ ನಮ್ಮೂರಿನ ಸುದ್ದಿ ಬರ್ತಾ ಇತ್ತು ಅಂತ ಜನ ತುಂಬಾ ಆಸೆ ಪಟ್ಟು ಕೇಳಿದ್ರು ಸ್ವಾಮಿ.
1: ಅಂದ್ರೆ ಈ ರೀತಿಯಲ್ಲಿ ಕೇವಲ ಪತ್ರಿಕೆಗಷ್ಟೇ ಸುದ್ದಿ ಕೊಡ್ಲಿಲ್ಲ, ಆಕಾಶವಾಣಿಗೂ ಸುದ್ದಿ ಕೊಡ್ತಾ ಇದ್ರು. ಇನ್ನು ಇವನ್ನೆಲ್ಲವನ್ನ ಹೊರತುಪಡಿಸಿ ತಮ್ಮ ಒಂದು ಅತಿ ಸಂತೋಷದ ಕ್ಷಣ ಯಾವ್ದಾದ್ರು ಇದ್ರೆ ನಮ್ಮ ಕೇಳುವರೊಟ್ಟಿಗೆ ಹಂಚ್ಕೋಬಹುದು.
0: ಖಂಡಿತ, ನನಗೆ ತುಂಬಾ ಸಂತೋಷ ಆಗಿದ್ದು, ನಾನು ತಾತ ಆಗ್ತಾ ಇದ್ದೀನಿ. ನಾನು ಎಂದಿನಂತೆ ಸುದ್ದಿ ಮಾಡ್ತಾ ಕೂತಿದ್ದೆ. ನನ್ನ ಮಗಳು ಫೋನ್ ಮಾಡಿದ್ಲು, ಅಪ್ಪ ನೀನು ತಾತ ಆಗ್ತಾ ಇದೀಯ ಅಂತ. ನನಗೆ ಆವಾಗ ತುಂಬಾ ಸಂತೋಷ ಆಯ್ತು. ಒಂದು ಸಂತೋಷ. ಎರಡನೇ ಸಂತೋಷ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಿವಾನಂದ ತಗಡೂರು ಅಂತ ಮಾನ್ಯ ಅವರಿದ್ದಾರೆ. ಅವರು ನನಗೆ ಮೊಬೈಲಲ್ಲಿ ಫೋನ್ ಮಾಡಿದ್ರು. ಒಂದು ಶುಭಾಶಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ತಾವು ಆಯ್ಕೆ ಆಗಿದ್ದೀರಿ ಅನಂತ ನಾಡಿಗೆರೆ ಅಂತ ಹೇಳಿದ್ರು. ಆಗ ನನಗೆ ತುಂಬಾ ಸಂತೋಷ ಆಯ್ತು. ಇವೆರಡೂ ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳು.
1: ಅದೇ ಸಂತೋಷದ ಕ್ಷಣವನ್ನಷ್ಟೇ ನಾವು ಕೇಳ್ಬಿಡ್ತೀವಿ. ತಮಗೆ ಆಘಾತ ನೀಡಿದಂತದ್ದು ಇರಬಹುದಲ್ವಾ?
0: ಆಘಾತ ಅಂತ ಅನ್ಕೊಳ್ಳದೆ ಹೋದ್ರು ಕೂಡ ಒಂದು ರೀತಿಯಲ್ಲಿ ಪತ್ರಿಕೋದ್ಯಮ ಸ್ವಲ್ಪ ಹೆದರಿಕೆ ಉಂಟು ಮಾಡ್ತು. ನಾನೊಂದು ಲೇಖನ ಬರೆದಿದ್ದೆ. ನಮ್ಮ ಮನೆಗೆ ಖಾದ್ರಿ ಶಾಮಣ್ಣವರು, ಗರುಡನಗಿರಿ ನಾಗರಾಜು, ಕಡೂರು ಹಿರಿಯ ಪತ್ರಕರ್ತ MN ಕೃಷ್ಣಮೂರ್ತಿ ಅವರು ಬಂದರು. ನಾನು ಒಂದು 8 ದಿವಸ ಮನೇಲೇ ಇದ್ಬಿಟ್ಟಿದ್ದೆ. ಒಂದು ಲೇಖನ ಬರೆದೆ, ಜನ ಸ್ವಲ್ಪ ಸಿಟ್ಟಾಗ್ಬಿಟ್ರು. ನಾನು ಮನೇಲಿದ್ದಾಗ ಖಾದ್ರಿ ಶಾಮಣ್ಣವ್ರು ಬಂದ್ರು, ನನ್ನನ್ನು ಕರೆದು ಮಾತಾಡಿಸಿದ್ರು. ಅವರೊಂದು ಎಚ್ಚರಿಕೆ ನನಗೆ ಹೇಳಿದ್ರು, ಅನಂತ ಅಡಿಗ್ ನೀವೇನು ಬರೆದಿದ್ದೀರಿ ಅದರಲ್ಲಿ ಏನು ದೋಷ ಇಲ್ಲ, ತಪ್ಪಿಲ್ಲ. ಇವತ್ತು ಅವರಿಗೆ ಯಾರಿಗೋ ಒಂದು ಆದ ತೊಂದರೆ ಬರೆದಿದ್ದೀರಿ, ನಾಳೆ ಅವರಿಗಾಗುವ ಸುಖನ ಬರೀತೀರಿ. ಈ ಸಂದರ್ಭದಲ್ಲಿ ನೀವು ಬರೆದದ್ದನ್ನ ಸಮರ್ಥನೆ ಮಾಡ್ಕೊಳ್ಬೇಕು. ಧೈರ್ಯ ಇದ್ರೆ ಮಾತ್ರ ಪತ್ರಿಕೆ ಪೆನ್ ಹಿಡಿಬೇಕು, ಅಧೈರ್ಯ ಆದ್ರೆ ಅಂಜು ಬುರುಕರಾದ್ರೆ ಇವತ್ತೇ ಬಿಟ್ಬಿಡಿ ಪತ್ರಿಕೆಯನ್ನ ನೀವು ಅಂತ ಖಾದ್ರಿ ಶಾಮಣ್ಣವರು, ಗರುಡನಗಿರಿ ನಾಗರಾಜು ನನಗೆ ಒಂದು ಬೆನ್ ತಟ್ಟಿ ಪ್ರೋತ್ಸಾಹ ಮಾಡಿದರು. ಹೌದು, ನಾನು ಬರೆದಿದ್ದು

0: ಸತ್ಯವಾಗಿದ್ದರೆ ಅದನ್ನು ನಾನು ಸಮರ್ಥನೆ ಮಾಡ್ಕೋಬೇಕು ಅನ್ನುವಂತಹ ಎಚ್ಚರಿಕೆ ನನಗೆ ಇದಾಯಿತು, ಸಂತೋಷ ಆಯಿತು. ಅನಂತರ ನಾನು ಹಿಡಿದೆ, ಮತ್ತೆಂದೂ ಹಿಂತಿರುಗಿ ನಾನು ನೋಡಲಿಲ್ಲ.
1: ಹಿಂತಿರುಗಿ ನೋಡ್ಲಿಲ್ಲ, ಹಿಂತಿರುಗಿ ನೋಡೋದು ಬೇಡ. ತಮ್ಮ ಜೀವನದುದ್ದಕ್ಕೂ ಪತ್ರಿಕೆಯಲ್ಲಿ ಈಗಲೂ ಬರಿತಾ ಇದ್ದೀರಿ,
0: ಖಂಡಿತ
1: ನಿಮ್ಮ ಜೀವನದುದ್ದಕ್ಕೂ ಈ ರೀತಿ ಪತ್ರಿಕೆಯಲ್ಲಿ ಬರಿತಾ ಇರಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಈ ಸಾಲಿನ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ತರೀಕೆರೆಯ ಹಿರಿಯ ಪತ್ರಕರ್ತ ಅನಂತ ನಾಡಿಗ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.

ಏಕ್ ಸೂರ್ ಕೇಳಿದಿರಿ, ಆದ್ಮೇಲೆ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಸಮಯ 9:01 26:28 ಸೆಕೆಂಡ್ಗಳು.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
5: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್.

0: ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಮಯ 9:05:15. ಆತ್ಮೀಯ ಕೇಳಿದರೆ ಇದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ. ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳು.

ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿಗೆ ಆತ್ಮೀಯವಾದ ಸ್ವಾಗತ. ಕೇಳಿದ್ರೆ ಎಂದಿನಂತೆ ಒಂದಿಷ್ಟು ಮೆಲೋಡಿ ಆದಂತಹ ಒಂದು ಹಾಡುಗಳು ಹಾಗೇನೆ ಈ ದಿನದ ವಿಶೇಷತೆಗಳ ಬಗ್ಗೆ ಗಮನ ಕೊಡೋಣಂತೆ. ಮೊದಲನೇದಾಗಿ ನಂದಮೂರಿ ತಾರಕ ರಾಮರಾವ್ ಪರಿಚಯ ಇದೆಯಾ ಹೆಸರು? ಎಲ್ಲೋ ಕೇಳಿದಿನಲ್ಲ ಹೆಸರು ಅನ್ಕೊಳ್ತಾ ಇದ್ರಲ್ಲ ಅಲ್ವಾ ಅನ್ಕೊಳ್ತಾ ಇದ್ರ ತಾನೆ? ಹೌದು, ಕರೆಕ್ಟ್. ಅವರೇ ನಂದಮೂರಿ ತಾರಕ ರಾಮರಾವ್ ಅಂದರೆ ಎನ್ ಟಿ ರಾಮರಾವ್, ಎನ್ ಟಿ ಆರ್ ಅಂತ ಹೇಳಿ ಏನು ಗುರುತಿಸ್ತಾ ಇದ್ರು. ಆ ಎನ್ ಟಿ ರಾಮರಾವ್ ಅವರ ಜನ್ಮದಿನ ಇವತ್ತು, ಅಂದರೆ ಮೇ 28. ಅವರು ಮೇ 28 1923ರಲ್ಲಿ ಹುಟ್ಟುತ್ತಾರೆ. ಭಾರತೀಯ ನಟನಾಗಿ, ಚಲನಚಿತ್ರ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಚಿತ್ರ ಕಥೆಗಾರನಾಗಿ, ಹೀಗೆ ವಿವಿಧ ಆಯಾಮಗಳಲ್ಲಿ, ವಿವಿಧ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಎನ್ ಟಿ ರಾಮರಾವ್ 1949ರಲ್ಲಿ ಎಲ್ ವಿ ಪ್ರಸಾದ್ ಏನು ನಿರ್ದೇಶನ ಮಾಡಿದ್ರಲ್ಲ ತೆಲುಗು ಸಾಮಾಜಿಕ ಚಿತ್ರ ಮನದೇಶಂನಲ್ಲಿ ನಟನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಈ ರಾಜು ಪೇಡ ಅಂತ ಹೇಳಿ 1954ರಲ್ಲಿ ಅದರಲ್ಲೂ ಕೂಡ ನಟನೆಯಲ್ಲಿ ಮಾಡ್ತಾರೆ, ಅದ್ಭುತ ಅಭಿನಯವನ್ನು ಮಾಡ್ತಾರೆ. ವಿಶೇಷವಾಗಿ ಕೃಷ್ಣ, ಶಿವ ಮತ್ತು ರಾಮನ ಚಿತ್ರಣಗಳಿಗೆ ಹೆಸರುವಾಸಿಯಾದಂಥವರು ಎನ್ ಟಿ ರಾಮರಾವ್. ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಮಾಡ್ತಾರಲ್ಲ ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಎನ್ ಟಿ ರಾಮರಾವ್ ಕೂಡ ವಿಶೇಷ ಕೃಷ್ಣ ಮತ್ತು ಶಿವ ರಾಮನ ಚಿತ್ರಗಳಿಗೆ ಹೆಸರುವಾಸಿಯಾದಂಥವರು. ಒಟ್ಟು ಸಿನಿಮಾ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿಯನ್ನಾಗಿ ಈ ಒಂದು ವಿಶೇಷ ವ್ಯಕ್ತಿತ್ವದ ಚಿತ್ರಗಳು ಮನೆ ಮಾಡ್ತವೆ. ಇನ್ನಷ್ಟು ಮಾಹಿತಿಗಳನ್ನು ಎನ್ ಟಿ ರಾಮರಾವ್ ಅವರ ಕುರಿತು ಆಲಿಸೋಣ. ಈಗ ಒಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಒಲವು ಗೆಲುವು ಚಿತ್ರದ ಗೀತೆಯನ್ನು ಒಂದು ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಯೇಸು ಸಮಯ 9:11 ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡ್ ಬರ್ತಾರಂತಹ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದಮೂರಿ ತಾರಕ ರಾಮರಾವ್ ಅಂದರೆ ಎನ್ ಟಿ ರಾಮರಾವ್ ಅವರನ್ನ ಕುರಿತು ಹೇಳ್ತಾ ಇದ್ದೆ. ಒಬ್ಬ ಅಪ್ರತಿಮ ನಟ, ವಿಶೇಷವಾಗಿ ಒಂದು ದೇವರ ಒಂದು ವ್ಯಕ್ತಿತ್ವದ ಅವರ ಒಂದು ಚಿತ್ರಣವನ್ನು ಮಾಡಿದಂಥವರು ಮತ್ತು ಕಲಾವಿದರ ಮನಸ್ಸಿನಲ್ಲಿ ಅಂದರೆ ಅಭಿಮಾನಿಗಳ ಮನಸ್ಸಿನಲ್ಲಿ ಉಳ್ಕೊಂಡವರು ಎನ್ ಟಿ ರಾಮರಾವ್. ಕೃಷ್ಣನ್ ಪಾತ್ರ, ಶಿವನ್ ಪಾತ್ರ, ರಾಮನ್ ಪಾತ್ರ. ಎನ್ ಟಿ ರಾಮರಾವ್ ಅವರು ಸುಮಾರು 7 ದಶಕಗಳ ಕಾಲ ಅನ್ನೋಕ್ಕಿಂತ 7 ವರ್ಷಗಳ ಕಾಲ ಒಟ್ಟಾರೆ 4 ಅವಧಿಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. 1982 ರಾಮರಾವ್ ಅವರು ಅನೇಕ ಪ್ರಶಸ್ತಿಗಳಿಗೆ, ಗೌರವಗಳಿಗೆ, ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಅವರ ಒಂದು ತೋಡು ದೊಂಗಲು ಅಂತ ಹೇಳಿ 1954 ಮತ್ತು ಸೀತಾರಾಮ ಕಲ್ಯಾಣ ಅಂತ 1960 ಸಹ ನಿರ್ಮಾಣಕ್ಕಾಗಿ 3 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅವರು ಪಡೀತಾರೆ. ವರಕಟ್ನಂ 1970 ಅವರ ನಿರ್ದೇಶನಕ್ಕಾಗಿ ಅತ್ಯುತ್ತಮ ನಟನೆಗಾಗಿ ನೀಡುವಂತಹ ನಂದಿ ಪ್ರಶಸ್ತಿಯನ್ನು ಕೂಡ ಅವರು ಪಡೀತಾರೆ. ಅಲ್ಲದೆ 1968 ಅವರು ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಭಾಜನರಾಗ್ತಾರೆ. ಹೀಗೆ ನಟನಾಗಿ, ಭಾರತೀಯ ಒಬ್ಬ ನಟನಾಗಿ, ಚಲನಚಿತ್ರ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಚಿತ್ರಕಥೆಗಾರನಾಗಿ, ಸಂಪಾದಕನಾಗಿ, ರಾಜಕಾರಣಿಯಾಗಿಯೂ ಕೂಡ ಜನಮಾನಸದಲ್ಲಿ ಉಳಿದಂತಹ ವ್ಯಕ್ತಿತ್ವ ನಂದಮೂರಿ ತಾರಕ ರಾಮರಾವ್ ಅರ್ಥಾತ್ ಎನ್ ಟಿ ರಾಮರಾವ್ ಅವರನ್ನು ಸ್ಮರಿಸ್ಕೊಳ್ತಾ ಈಗ ಮಿಕ್ಸ್ ಮೆಲೋಡಿಯ ಮುಂದಿನ ಗೀತೆಯನ್ನು ಆಲಿಸೋಣ. ಶ್ರೀದೇವಿ ಹಾಗೂ ಜಾಯ್ ಮುಖರ್ಜಿಯವರ ಯುಗಳ ಧ್ವನಿಗಳಲ್ಲಿ ಆಲಿಸೋಣ. ಅಂತ ಈಗ ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಿವಹರಿ. 1989 ಬಿಡುಗಡೆಗೊಂಡಂತಹ ಈ ಸಿನಿಮಾದ ಹೀರೋ ರಿಷಿ ಕಪೂರ್, ಹೀರೋಯಿನ್ ಶ್ರೀದೇವಿ. ಗೊತ್ತಾಗ್ತದ ಯಾವ ಸಿನಿಮಾ ಹಾಡು ಅಂತ? ಎಸ್, ಚಾಂದಿನಿ ಓ ಮೇರಿ ಚಾಂದಿನಿ.

ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ತಾವೆಲ್ಲ ಟ್ಯೂನ್ ಮಾಡಿದಿರಿ. ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಲ್ಲಿ ಪ್ರಸಾರ ಆಗ್ತಾ ಇದೆ. ಇನ್ನು ಎಸ್ ಎಲ್ ಕಿರ್ಲೋಸ್ಕರ್ ಅಂತ ಹೇಳಿ ಶಾಂತನುರಾವ್ ಲಕ್ಷ್ಮಣರಾವ್ ಕಿರ್ಲೋಸ್ಕರ್ ಅವರು ಕೂಡ May 28, 1903 ಅವರು ಜನಿಸ್ತಾರೆ. ಇವರು ಪ್ರಮುಖ ಭಾರತೀಯ ಉದ್ಯಮಿಗಳಲ್ಲಿ ಒಬ್ಬರಾಗ್ತಾರೆ. ಕಿರ್ಲೋಸ್ಕರ್ ಕಂಪನಿ ಅಂತ ಕೇಳಿರ್ಬೋದು ಬಹುಶಃ. ಅಂದ್ರೆ ಯಂತ್ರೋಪಕರಣಗಳನ್ನ ತಯಾರಿಸೋದಿಕ್ಕೆ ಮೈಸೂರು ಕಿರ್ಲೋಸ್ಕರ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಎಲೆಕ್ಟ್ರಿಕಲ್ ಕಂಪನಿ ಮತ್ತು ಕಿರ್ಲೋಸ್ಕರ್ ಆಯಿಲ್ ಎಂಜಿನಿಯರ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡ್ತಾರೆ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಡೀಸೆಲ್ ಇಂಜಿನ್ ತಯಾರಿಕೆಗಾಗಿ ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಿದಂತಹ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತೆ. ಕ್ಯಾಕ್ಟಸ್ ಅಂಡ್ ರೋಸಸ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇವರು ಒಂದು ಆತ್ಮಚರಿತ್ರೆಯನ್ನು

ಕೂಡ ಬರ್ತಿದ್ದಾರೆ. ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದಂತಹ ಅಪಾರ ಕೊಡುಗೆಗಾಗಿ ಎಸ್ ಎಲ್ ಕಿರ್ಲೋಸ್ಕರ್, ಶಾಂತನು ರಾವ್ ಲಕ್ಷ್ಮಣ್ ರಾವ್ ಕಿರ್ಲೋಸ್ಕರ್ ಅವರಿಗೆ 1965 ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಇಂತಹ ಒಬ್ಬ ಮಹಾನ್ ಚೇತನವನ್ನು ಇವತ್ತು ಸ್ಮರಿಸ್ಕೊಳ್ತಾ, ಇನ್ನು ಮಿಕ್ಸ್ ಮೆಲೋಡಿಯ ಮುಂದಿನ ಗೀತೆಯನ್ನು ಆಲಿಸೋಣಂತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ, ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ.

ಎಂಟನೂರು ದಿನ ಅಯ್ಯೋ ನಮಗೆ ಮದುವೆ ಬೇಡ ಸ್ವಾಮಿ ಚಿನ್ನಾರ ನಾ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ

ನಾನೇನು ಮಾಡಲಾರೆ ಕೆಟ್ಟವಳಾದ ಕೆಟ್ಟ ಹೆಂಡತಿ ಬಂದರೆ ಬಾಳು ಬರಿಗೋಳು ಸಾಕು ಸಾಕು ನಮಗೆ ಬೇಡ ಜೋಡಿ ನವರ್ ನವರ್ ನಮಗೆ

ಕೇಳಿದೆ ನಮಗೆ ಮದುವೆ ಬೇಡ ಸ್ವಾಮಿ ಅರೆ ಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ ಜಗಳ ಕದನ ಕೋಪಾಠ ಬಾಹೋರಾಟ ನೂರು ದಿನ ಮಾಮ ಮೀಯ ನಮಗೆ ಮದುವೆ ಬೇಡ ಸ್ವಾಮಿ ಸ್ವಾಮಿ ನಮಗೆ ಮ

1883ರಲ್ಲಿ ಇವರು ಹುಟ್ಟುತ್ತಾರೆ. ಕ್ರಾಂತಿಕಾರಿ ಹಾಗೂ ಸಿದ್ಧಾಂತವಾದಿ ಕೂಡ. ಸಾವರ್ಕರ್ ಅವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಆರಂಭ ಮಾಡಿದ್ದು ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದಾಗ. ಪುಣೆಯಲ್ಲಿ ಫರ್ಗುಸನ್ ಕಾಲೇಜಿನಲ್ಲಿ ಅವರು ಮುಂದುವರಿಸ್ತಾರೆ ತಮ್ಮ ವಿದ್ಯಾಭ್ಯಾಸವನ್ನು. ಅವರ ಸಹೋದರ ಅಭಿನವ್ ಭಾರತ್ ಸೊಸೈಟಿ ಅನ್ನುವ ರಹಸ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಕಾನೂನು ಅಧ್ಯಯನಕ್ಕಾಗಿ ಇಂಗ್ಲೆಂಡಿಗೆ ಪ್ರಯಾಣ ಮಾಡ್ತಾರೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲೇಬೇಕು ಅಂತ ಹೇಳಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. 1910ರಲ್ಲಿ ಸಾವರ್ಕರ್ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ಬಂಧಿಸ್ತಾರೆ, ಗಡೀಪಾರು ಮಾಡ್ತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಸೆಲ್ಯುಲರ್ ಜೈಲಿನಲ್ಲಿ ಅವರನ್ನು ಇಡ್ತಾರೆ. ಕರಿನೀರ ಶಿಕ್ಷೆಯನ್ನು ಅವರಿಗೆ ಕೊಡ್ತಾರೆ. ಜೈಲಿನಿಂದ ಬಿಡುಗಡೆಯಾಗಿ ಬಂದಂತಹ ಸಾವರ್ಕರ್ ಎಂದಿನಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಸ್ವಾತಂತ್ರ್ಯವನ್ನು ಪಡೆಯಲೇಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬರ್ತಾರೆ. ಹಾಗಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭ ಮಾಡ್ತಾರೆ, ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹೀಗೆ ವಿವಿಧ ಪ್ರಕಾರಗಳಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಭಾರತೀಯ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಪ್ರತಿಯೊಬ್ಬರ ಮನದಲ್ಲಿ ಅವರು ತಮ್ಮ ಅಚ್ಚನ್ನು ಒತ್ತಿದ್ದಾರೆ. ವಿನಾಯಕ ದಾಮೋದರ್ ಸಾವರ್ಕರನ್ನು ಸ್ಮರಣೆ ಮಾಡಿಕೊಳ್ತಾ ಈಗ ಮುಂದಿನ ಹಾಡನ್ನು ಆಲಿಸೋಣಂತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ಹಗಲು ವೇಷ ಚಿತ್ರದುರ್ಗ.

ಸಮಯ 9:32. ಇನ್ನು 1994 ಬಿಡುಗಡೆಗೊಂಡಂತಹ ಈ ಒಂದು ಚಿತ್ರದ ಗೀತೆಯನ್ನು ಆಲಿಸೋಣ. ಹಂಸೆ ಮುಖಾಬುಲಾ ಚಿತ್ರಗೀತೆ. ಕೇಳಿಬರುವ ಧ್ವನಿಗಳು ಶಂಕರ್ ಮಹದೇವನ್ ಹಾಗೂ ಎ ಆರ್ ರೆಹಮಾನ್ ಅವರು. ಪಿ ಕೆ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್. ಆಲಿಸೋಣ ಈ ಚಿತ್ರದ ಈ ಗೀತೆಯನ್ನು.

ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂತು. ಈ ಬೆಳಿಗ್ಗೆ 10 ಗಂಟೆಗೆ ನಿಮಗೆ ಗೊತ್ತಿದೆ ಗುರುವಾರ ನಿಮ್ಮ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572260. ಹಾಗೆಯೇ ಇವತ್ತು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮೂರ್ಛೆ ರೋಗ, ಈ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಜಿ ರೂಪಾ ಅವರೊಂದಿಗೆ ಸಂದರ್ಶನ ಪ್ರಸಾರ ಆಗ್ತಾ ಇದೆ. ಇವರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ಹೆಚ್ ಎಂ ಮಹೇಶ್. ರಾಜ್ಯವ್ಯಾಪಿ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹಾಗೇನೆ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಮಯ 9:40:10. ಸಾಕಷ್ಟು ಸಂದೇಶಗಳನ್ನ ನೀವೆಲ್ಲ ಕಳಿಸಿದಿರಿ ಬೆಳಿಗ್ಗೆಯಿಂದ ಕಾರ್ಯಕ್ರಮವನ್ನೆಲ್ಲ ಆಲಿಸಿ. ನಿಮ್ಮೆಲ್ಲ ಸಂದೇಶಗಳನ್ನ 9:50 ತಗೊಳ್ತೀನಿ ಅಂತ ಹೇಳ್ತಾ ಈಗ ಒಂದೆರಡು ಭಾವಗೀತೆಗಳನ್ನ ಆಲಿಸೋಣಂತೆ. ಮೊದಲಿಗೆ ಭಾಗ್ಯಶ್ರೀ

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 11:35 ಕೇಳುವಿರಿ. ಸಮಯ 9:52:15.

ಓಕೆ, ನಾನು ಆವಾಗಲೇ ಹೇಳಿದ್ದೆ ನಿಮ್ಮ ಎಲ್ಲ ಸಂದೇಶಗಳನ್ನು ತಗೊಳ್ತೀನಿ 9:50 ಅಂತ ಹೇಳಿ. ಸೊ ಬೆಳಗಿನಿಂದ ಕಾರ್ಯಕ್ರಮವನ್ನು ಆಲಿಸಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಒಂದ್ಸಲ ನೋಡೋಣಂತೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹೆಬ್ಬರಿಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ನೆಚ್ಚಿನ ನಿರೂಪಕರಾದ ಎಸ್ ಓಕೆ ಶುಭ ಮುಂಜಾನೆ, ನಮಸ್ಕಾರ ನಮಸ್ಕಾರ ತಮ್ಮ ಕೂಡ, ಗುಡ್ ಮಾರ್ನಿಂಗ್, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಾಕ್ಷಾಯಣಿ ಭೀಮನ ಕೆರೆ ಓಕೆ. ಇನ್ನು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಅವರು ಸಂದೇಶವನ್ನು ಕಳಿಸ್ತಾ, ಬೆಳಗಿನ ಗೀತರಾಜ್ನಲ್ಲಿ ಮೈಸೂರು ವಾಸುದೇವಾಚಾರ್ಯವರ ಬಗ್ಗೆ ಮಾಹಿತಿ, ಕರ್ಜಗಿಯವರ ಕಥಾನಕದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಮಾದರಿ ಆಗಬೇಕು ಅನ್ನೋದನ್ನು ಕಿವಿ ಮಾತು ಹೇಳಿದ್ರು, ಚೆನ್ನಾಗಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರೆ. ಧನ್ಯವಾದಗಳು ಪ್ರತಿಮಾ ನಾಯಕ್ ಅವರೇ. ಹಾಗೆಯೇ ಇನ್ನು ನಮಸ್ಕಾರ ಸರ್, ಬೆಳಗ್ಗೆ 8:30 ಪ್ರಸಾರವಾದಂತಹ ಪತ್ರಿಕೋದ್ಯಮ ಬರಹಗಾರರಾದ ತರೀಕೆರೆಯ ಅನಂತ್ ನಾಡಿಗ್ ಅವರೊಂದಿಗೆ ಎಸ್ ಆರ್ ಭಟ್ ಅವರು ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಪತ್ರಿಕೋದ್ಯಮದ ಬಗ್ಗೆ ಅಪಾರ ಕಾಳಜಿ ಇರುವಂತಹ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಅನಂತ್ ನಾಡಿಗ್ ಅವರು ತಮ್ಮ ಬದುಕು ಬರಹದ ಬಗ್ಗೆ ವಿಮರ್ಶಾತ್ಮಕವಾಗಿ ಕೇಳುಗರಿಗೆ ತಿಳಿಸಿಕೊಟ್ಟು ತುಂಬಾ ಸಂತೋಷ ಆಯಿತು. ನಮ್ಮ ಸುತ್ತಮುತ್ತ ಇಂತಹ ಅನೇಕ ಬರಹಗಾರರು, ಕಲಾಕಾರರು, ವಾಗ್ಮಿಗಳು ಇರುವುದು ನಿಜ. ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಆಕಾಶವಾಣಿ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರವಾಗಲಿ ಅಂತ ನಮ್ಮ ಆಶಯ. ಪ್ರಸಾರ ಮಾಡಿದ ನಿಮಗೆ ಹಾಗೂ ನಿಮಗೂ ಮತ್ತು ನಿಲಯಕ್ಕೂ ಅಭಿನಂದನಾ ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾರೆ ಅಜ್ಜಂಪುರದಿಂದ ಮಂಜುಳಾ ರಾಘವೇಂದ್ರಾಚಾರ್ಯ ಅವರು. ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು ಸತತವಾಗಿ ಪರಿಶ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾರ್ಯಾರು ಕಲಾಕಾರರಿದ್ದಾರೆ, ಬರಹಗಾರಿದ್ದಾರೆ, ವಾಗ್ಮಿಗಳಿದ್ದಾರೆ, ನಮ್ಮ ಸುತ್ತಮುತ್ತಲು ಇರ್ತಾರಲ್ಲ, ಅವನ್ನೆಲ್ಲ ಗುರುತಿಸಿ ಅವನ್ನೆಲ್ಲ ಕರ್ಕೊಂಡ್ಬಂದು ಒಂದು ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಶುಭ ಮುಂಜಾನೆ ಗುರುಗಳೇ, ಹೇಗಿದ್ದೀರಾ? ಎಸ್ ಚೆನ್ನಾಗಿದ್ದೀನಿ. 7:45 ಚಿತ್ರಗೀತೆಗಳು ಮತ್ತು ಎಸ್ ಆರ್ ಭಟ್ ಅವರ ಸಂದರ್ಶನ ಅನಂತ ನಾಡಿಗ್ ಮನದಾಳ ಮಾತುಗಳು ಇಷ್ಟವಾಯಿತು. ಮತ್ತು ಏಕ್ಸೂರ್ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಬಹಳ ದಿನಗಳಾಗಿತ್ತು ನೀವು ಹಾಕಿದ್ರಿ, ಇವತ್ತು ತುಂಬ ಖುಷಿಯಾಯಿತು. ಇನ್ನು ಒಗಟು ಬಿಡಿಸಲಿಕ್ಕೆ ರೆಡಿ ಆಗ್ತಾ ಇದ್ವಿ. ಆದಷ್ಟು ಸುಲಭದ ಒಗಟುಗಳನ್ನು ಕೇಳಬೇಕಾಗಿ ಪ್ರಾರ್ಥನೆ. ನಿಧಾನಕ್ಕೆ ಈ ಟೈಮ್ ಬಾಂಬ್ ಫಿಕ್ಸ್ ಮಾಡೋದಲ್ಲ, ಹಿಂಗೆ ಟೈಮ್ ಬಾಂಬ್ ಫಿಕ್ಸ್ ಯಾರು ಶಾರದಾ ಚಿಕ್ಕಪ್ಪ

ವಿಸರ್ಶಿವ ಸುಲಭನೆ ಇರುತ್ತೆ, ನೀವು ಸರಿಯಾಗಿ ಅದು ಯೋಚನೆ ಮಾಡಿದ್ರೆ ಉತ್ತರ ಕೊಡ್ಬೋದು. ನಿಮ್ ತಲೆ ಎಲ್ಲೋ ಇರುತ್ತೆ, ಏನ್ ಮಾಡಲು, ಈಸಿ ಇರದೆ ತಂದಿ ಇದೀಸಲ್ಲ, ಭಾರಿ ಈಸಿ ಅಂದ್ರೆ ಹೇಳಿದ್ರು ಸುಲಿದ ಬಾಳೆಹಣ್ಣು ಅಂತಾರಲ್ಲ ಹಂಗೆ, ಯೋಚನೆ ಮಾಡ್ಬೇಕಷ್ಟೇ. ಓಕೆ, ಎಸ್ ರಾಮೇಶ್ವರ ಚಿಕ್ಕಪ್ಪ ಅವರೇ, ಸ್ಥಳೀಯ ಎಳೆಮನೆ ಕಾಯಿ ಅಂತ ಅನುಭವಿ ಪತ್ರಕರ್ತ ಹಾಗೂ ಆಕಾಶವಾಣಿ ಕೇಳುಗರಾಗಿ, ಪತ್ರಿಕೆಗಳಿಗೆ ಮತ್ತು ರೇಡಿಯೋ ಕೇಳುಗನಾಗಿ ಅವರ ಪತ್ರಿಕಾ ಕ್ಷೇತ್ರದ ವಿಶೇಷ ಅನುಭವಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದು ಸಂತೋಷವಾಯಿತು. ಸರ್ ಜೊತೆಗೆ 3-4 ದಶಕಗಳ ಹಿಂದೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿದ್ದ ಜ್ಞಾನ ಭಂಡಾರ ಜನಪ್ರಿಯ ರಶ್ಮಿ ಕಾರ್ಯಕ್ರಮದ ಶೀರ್ಷಿಕೆ ಮತ್ತು ಚಿಂತನೆಗಳ ಬಗ್ಗೆ ಇಂದು ನಮ್ಮ ಕೇಳುಗರಿಗೆ ನೆನಪಿಸಿ ಹೊಸ ಕೇಳುಗರಿಗೆ ಸ್ಫೂರ್ತಿಯಾಗಿದ್ದಾರೆ. ಯಾರು? ಅನಂತನಾಡಿದವರು. ಎಸ್, 8:30 ಪ್ರಸಾರ ಆಯ್ತಲ್ಲ, ಅದ್ರ ಬಗ್ಗೆ ವಿಮರ್ಶಾತ್ಮಕವಾಗಿ ಬರೆದಿದ್ದಾರೆ. ಯಾರು? ಉಮೇಶ್ ಸಿರಿಗೆರೆ, ದಾವಣಗೆರೆಯಿಂದ. ಹಾಗೇನೆ ಅನಂತ ನಾಡಿಗವ್ರಿಗೂ ಮತ್ತೆ ಸಂದರ್ಶನ ಮಾಡಿದ ಎಸ್ ಆರ್ ಭಟ್ ಅವ್ರಿಗೂ ತುಂಬರಿದ್ದೆ ಧನ್ಯವಾದಗಳು ಅಂತ ಹೇಳ್ತಾರೆ. ಧನ್ಯವಾದ ತಮಗೂ ಕೂಡ. ಇನ್ನು ಹಂಪಣ್ಣ ಅವರು ನ್ಯಾಮತಿಯಿಂದ ಅವರು ಸಂದೇಶವನ್ನು ಕಳಿಸ್ತಾ, ಬೆಳಿಗ್ಗೆ 8:30 ಅನಂತ ನಾಡಿಗವರ ಜೊತೆ ನಡೆದಂತಹ ಸಂದರ್ಶನ ಅರ್ಥಪೂರ್ಣ ಆಗಿತ್ತು. ಎಸ್ ಆರ್ ಭಟ್ ಅವರು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹಾಗೇನೆ ಪತ್ರಕರ್ತರು ಹೇಗೆ ವರದಿ ಮಾಡಬೇಕು ಅಂತ ಹೇಳಿದ್ರು. ಜೀವನದ ಅನುಭವ, ಪತ್ರಿಕೋದ್ಯಮದಲ್ಲಿ ಅವರು ಪತ್ರಿಕೆಗಳ ಲೇಖನವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಮಾಹಿತಿ ನೀಡಿದ್ರು. ಅನಂತ ನಾಡಿಗವ್ರಿಗೂ ಎಸ್ ಆರ್ ಭಟ್ ಅವ್ರಿಗೂ ಧನ್ಯವಾದ ಅಂತ ಹೇಳ್ತಾರೆ. ಓಕೆ, ತಮಗೂ ಕೂಡ ಧನ್ಯವಾದ ಹಂಪಣ್ಣ ನ್ಯಾಮತಿಯಿಂದ. ಇನ್ನು ಚಂದ್ರಶೇಖರ್ ನಾಯಕ್ ಜೀವನ್ ಭೀಮನಗರ ದಾವಣಗೆರೆಯಿಂದ. ಓಕೆ, NTR ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಚೆನ್ನಾಗಿತ್ತು ಅಂತಾರೆ. ಓಕೆ, ಹಾಗೇನೆ ಇನ್ನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಸ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಮೂಡಿ ಬಂದಂತಹ ಸಂದರ್ಶನ ಅನಂತ ನಾಡಿಗವ್ರ ಜೊತೆ ಚೆನ್ನಾಗಿತ್ತು. ಒಂದು ಕಾಲದಲ್ಲಿ ನಾವು ಅವರ ಪೇಪರ್ನಲ್ಲಿ ಕೆಲಸ ಮಾಡಿದ್ವಿ. ಹಾಂ, ಓಕೆ, ಖಲೀಲ್ ಅಹಮದ್ ಅವರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಯಾರು? ಸಲ್ಮಾ ಟೀಚರ್ ಅವರು. ಓಕೆ, ತರೀಕೆರೆಯಿಂದ. ನೋಡಿ ಎಂತೆಂಥ ಒಂದು ಅದ್ಭುತವಾದಂತಹ ಒಂದು ಪ್ರತಿಭೆಯನ್ನು ನಮ್ಮ ಭಟ್ರು ಪರಿಚಯ ಮಾಡ್ತಾರೆ ಅಲ್ವಾ. ನೀವು ಅವ್ರ ಜೊತೆ ಕೆಲಸ ಮಾಡಿರ್ತೀರಿ, ಅವರು ಒಡನಾಟ ಇಟ್ಕೊಂಡಿರ್ತೀರಿ ಅಲ್ವಾ, ಹೆಮ್ಮೆ ಅಲ್ವಾ ಅವೆಲ್ಲ. ಎಸ್, ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಶಿವಮೊಗ್ಗ ಭದ್ರಾವತಿಯಿಂದ, ಪತ್ರಕರ್ತರಾದ ಅನಂತ ಸರ್ ಅವರ ಸಂದರ್ಶನ ಚೆನ್ನಾಗಿ ಮೂಡುವಂತ ಎಸ್ ಆರ್ ಭಟ್ ಅವರಿಗೆ ಹ್ಯಾಟ್ಸ್ ಆಫ್ ಅಂತೇಳಿ. ಓಕೆ, ವೆರಿ ನೈಸ್ ಕಾರ್ಯಕ್ರಮ ಅಂತ. ಎಸ್, ಧನ್ಯವಾದ. ಈ ದಿನ ಪ್ರಸಾರ ಮಾಡಿದ ರೇಡಿಯೋ ಸಂವಾದ ಉತ್ತಮವಾಗಿತ್ತು, ನಿಲಯಕ್ಕೆ ತರೀಕೆರೆಯ ಕೇಳುಗರ ಪರವಾಗಿ ಧನ್ಯವಾದ ಅಂತೇಳಿ ಕ್ರಿಸ್ತ ದಯಾಕುಮಾರ್ ತರೀಕೆರೆಯಿಂದ. ಥ್ಯಾಂಕ್ ಯು ವೆರಿ ಮಚ್ ಕ್ರಿಸ್ತ ದಯಾಕುಮಾರ್ ಅವರೇ. ಇನ್ನು ಶುಭ ಮುಂಜಾನೆ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿದೀವಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮಂಜುನಾಥ್ ಲಕ್ಷ್ಮೀಶೇಖರ್ ಸರ್ ಜನಪ್ರದ. ಓಕೆ, ಸದಾಶಿವಪ್ಪ ಮಂಡಗಡ್ಡ ನಮಸ್ತೆ. ತರೀಕೆರೆಯ ಪತ್ರಿಕಾ ಸಂಪಾದಕರ ಸಂದರ್ಶನ ಚೆನ್ನಾಗಿ ಮೂಡ್ ಬಂತು, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರ ಮಾಡಿದ ಹಾಡುಗಳು ಸೂಪರ್. ಓಕೆ, ನಾಗಶ್ರೀ ಜಯಂತಿ ಗಣಪತಿ ನಗರಮ್ಮ ಬೇರ್ಕೊಡಿಗೆ ಏನು ಪುಟ್ಟಿ ಒಂದು ಕವನ ಬರ್ದಿದ್ಯಾ? ಎಸ್, ಚುಟುಕು ಮನಸ್ಸಿಗೆ ತಂಪು, ಮನಸ್ಸಿಗೆ ತಂಪು ಕಿವಿಗಳಿಗೆ ಇಂಪು, ಆಕಾಶವಾಣಿಯಿಂದ ತೇಲಿ ಬರುತ್ತಿದೆ ಮಧುರ ಗಾನ. ಇಂದಿನ ಗೀತಾರಾಧನೆ ಕಾರ್ಯಕ್ರಮದಲ್ಲಿ ಮೈಸೂರು ಒಡೆಯರ ಆಸ್ಥಾನದಲ್ಲಿದ್ದಂತಹ ಸಂಗೀತಗಾರರು ಯಾರು? ಮೈಸೂರು ವಾಸುದೇವಾಚಾರ್. ಓಕೆ, ಮೈಸೂರು ವಾಸುದೇವಾಚಾರ್ ಅವರ ಮಾಹಿತಿ ಚೆನ್ನಾಗಿತ್ತು. ಹಾಗೆ ಕರುಣಾಳು ಬಾಬಳಿಕೆ, ನೇಗಿಲು ಮಿಡಿತ, ಆರೋಗ್ಯ ಸೂತ್ರ, ಮಿಕ್ಸ್ ಮೆಲೋಡಿ ಎಲ್ಲವೂ ಚೆನ್ನಾಗಿತ್ತು. ಓಕೆ, ಎಸ್ ಎಸ್ ಮುದಿಗೌಡರ ಇನಮಹಂಗಲ ಸವದತ್ತಿ, ಮಿಕ್ಸ್ ಮೆಲೋಡಿಯಲ್ಲಿ ಕಿರ್ಲೋಸ್ಕರ್ ಅವರ ಬಗ್ಗೆ ಹೇಳಿದ್ರಿ, ಅವ್ರ ಬಗ್ಗೆ ಹೇಳಿದ್ದ ಕೇಳಿ ನಮಗೆ ಅವರ ಆಯಿಲ್ ಎಂಜಿನ್ ಕಂಪನಿ ಕೊಡುಗೆ ಇಂದಿಗೂ ಸುಪ್ರಸಿದ್ಧ, ಯಂತ್ರೋಪಕರಣಗಳ ಕೊಡುಗೆ ಹೌದು, ಭಾಳ ಫೇಮಸ್. ಒಂದು ಕಾಲದಲ್ಲಿ ಕಿರ್ಲೋಸ್ಕರ್ ಕಂಪನಿ ಅಂದ್ಬಿಟ್ರೆ ಆ ಕಂಪನಿ ಕೆಲಸ ತೊಳೆದೇ ಒಂದು ಸಾಹಸ ಆಗ್ಬಿಡ್ತಾ ಇತ್ತು ಅಂತ ಒಂದು ಫೇಮಸ್ ಆಗಿತ್ತು. ಈಗಲೂ ಕೂಡ ಅದನ್ನು ಉಳಿಸ್ಕೊಂಡು ಹೋಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡ್ಲು ವಿಟ್ಲಾಪುರದಿಂದ ಪದ್ಮಾ ಶ್ರೀಧರ ಪನಗಟ್ಟಿ ಅನಂತಕುಮಾರ್ ಅವರು ಕೂಡ ಕಾರ್ಯಕ್ರಮವನ್ನು ಕೇಳಿ ಚೆನ್ನಾಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಗುರುವಾರದ ಗುರುಜಿ ಮಾರ್ನಿಂಗ್ ಸ್ಟಾರ್ ಶರ್ಮಾ ಸರ್ ನಮಸ್ತೆ. ಯಾರಪ್ಪ ಇದು? ಓ, ವೆಂಕಟೇಶ್ ಶರ್ಮಾ, ಶಿವಮೊಗ್ಗ. ಅದೇನು, ಅದು ಹೇಳಲೇಬೇಕಾ ಮಾರ್ನಿಂಗ್ ಸ್ಟಾರ್ ಅಂತ? ಆಯ್ತು, ಅದು ಆಕಾಶವಾಣಿ ಭದ್ರಾವತಿ ಇದೆಯಲ್ಲ ಬಿಡಿ, ಮಾರ್ನಿಂಗ್ ಸ್ಟಾರ್. ಬೆಳಗಿನಿಂದ ಪ್ರಸಾರ ಆಗುತ್ತೆ ಎಲ್ಲ ಕಾರ್ಯಕ್ರಮಗಳು, ಫುಲ್ಲು ಜಿಂಗಿಲಾಲ. ಓಕೆ, ಅದ್ರ ಮಿಕ್ಸ್ ಮೆಲೋಡಿ ಚಾಂದಿನಿ ಹಾಳು ಭಾರಿ ಜಗ್ಗಿ ಐತ್ರಿ. ಚಾಂದಿನಿ ರಾತ್ ಹೇ ಆಪ್ ಹಮಾರ ಸಾತ್ ಹೇ,
ಓಕೆ, ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರಲಿ, ಶುಭ ಹಾರೈಸ್ತೇನೆ. ಧನ್ಯವಾದ ವೆಂಕಟೇಶ್ ಶರ್ಮಾ, ಶುಭೋದಯ. ಓಕೆ, ಥ್ಯಾಂಕ್ ಯು ಸರ್.

ಇವರು ಮೈಕ್ಸ್ ಹಾಗೇನೇ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಅವರು ಸಂದೇಶವನ್ನು ಕಳಿಸ್ತಾ, ನಮಸ್ಕಾರ ಗುರುಗಳೇ, ಹೇಗಿದ್ದೀರಾ, ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ, ಎಲ್ಲ ಮುಸಲ್ಮಾನ ಬಂಧುವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು, ಖಂಡಿತವಾಗಿ ಶುಭಕಾಮನೆಗಳು. ಬೆಳಗಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ, ಭಕ್ತಿಗೀತೆ, ಚಿರಗೀತೆ, ಭಾವಗೀತೆ ಎಲ್ಲ ತುಂಬ ಇಷ್ಟ ಆಯಿತು. ಮಿಕ್ಸ್ ಮೆಲೋಡಿ ಹಿಂದಿ ಕನ್ನಡ ಹಾಡುಗಳಂತೂ ಜೋಶ್ ಇರುವಂತಹ ಹಾಡು ಕೇಳಿ ತುಂಬ ಖುಷಿ ಆಯಿತು ಗುರುಗಳೇ. ಗುರುವಾರ ಬಂತು ಅಂದ್ರೆ ನಮ್ಮ ಮನೆಗೆ ರಾಯರೇ ಬಂದ ಹಾಗೆ, ನೀವು ಬಂದ್ರೆ ಗುರುಗಳೇ, ಧನ್ಯವಾದ ಗುರುಗಳೇ ಅಂತಾರೆ ಚಿತ್ರ ಶಿವಕುಮಾರ್ ಹೊಸ ಮನೆ ಭದ್ರಾವತಿಯಿಂದೆಲ್ಲ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಗುರುಗಳ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಗುರು ಮುನಿದರೆ ಬದುಕಿಲ್ಲ, ಗುರು ಒಲಿದರೆ ಭಯವಿಲ್ಲ, ನಮ್ಮ ಪ್ರೀತಿಯ ಗುರುಗಳಿಗೆ ಗುರುವಾರದ ನಮನಗಳು. ಬೆಳಗಿನ ಉತ್ತಮ ಗೀತೆಗಳು ಗೀತರೊಂದಿಗೆ ಮಹನೀಯರ ಪರಿಚಯ ಮಾಡುತ್ತೆ. ಎಲ್ಲ ಕಾರ್ಯಕ್ರಮಗಳನ್ನು ಅತಿ ಸುಂದರವಾಗಿ ನಿಮ್ಮದೇ ಆದ ಶೈಲಿಯಲ್ಲಿ ಮಾತಿನಲ್ಲಿ ನಮಗೆ ಕೇಳಿಸ್ತಾ ಇದ್ದೀರಿ. ಒಗಟುಗಳ ಸರದಾರ ಬಬ್ಬಬ್ಬಬ್ಬಾ, ಕೇಳುಗರ ಹೃದಯದ ಮಹನೀಯ, ಓಹೋ, ನಿಮಗೆ ವಂದನೆಗಳು ರಾಜು ಶಂಕರ್ಘಟ್ಟ. ಎಲ್ಲ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಸಮರ್ಪಿತ ರಾಜು ಶಂಕರ್ಘಟ್ಟ ಅವರೇ. ಶುಭೋದಯ ಗುರುಜಿ, ಹೇಗಿದ್ದೀರಾ? ಎಸ್, ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಯಾರಿದು? ಶಿವಮೊಗ್ಗ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್. ಓಕೆ, ನೀವು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಬಂದರೆ ಮಾತ್ರ ಕಂಪನ. ಆಹಾ, ಏನೇನೋ ಹೇಳ್ತಾ ಇದ್ದಾರೆ ಇವತ್ತು, ಸ್ವಲ್ಪ ಜಾಸ್ತಿಯಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಕೇಳೋಕೆ ಉತ್ಕೊಂಡಿದ್ದೀನಿ, ರಜೆ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ. ಈಗ ಬೆಳಿಗ್ಗೆ ಚಿಂತನ, ಕರುಣಾ ಬೆಳಕೆ, ಹೆಲ್ತ್ ಇನ್ಸ್, ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ, ಸೂಪರ್. ಓಕೆ, ಮಿಕ್ಸ್ ಮೆಲೋಡಿ ಪ್ರಸಾರ ಅಂತ ಗೀತೆಗಳು ಒಂದಕ್ಕೇನು ಒಂದು ಚೆನ್ನಾಗಿದ್ವು. ಭಾವಗೀತೆಯಲ್ಲಿ ಆಕಾಶ ನೀರಲ್ಲಿ ಸ್ತ್ರೀ ಅಂದರೆ ಅಷ್ಟೇ ಸಾಕಿ, ತುಂಬ ಅರ್ಥಪೂರ್ಣವಾಗಿತ್ತು, ಧನ್ಯವಾದ. ಮತ್ತು ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರುವಂತಹ ಸಾಧಕರಿಗೆ ಶುಭಾಶಯ ಅಂತಾರೆ ರೋಟರಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್. ಓಕೆ, ಶುಭೋದಯ ಗುರುವಾರದ ಗುರುಜಿಗಳಿಗೆ. ಯಾರಪ್ಪ ಇದೀನವರು? ಶಿಷ್ಯೋತ್ತಮರು, ವಿಶ್ವಾಸ್ ಒಳಗ. ಎಸ್, ಬೆಳಗಿಂದ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ, ಚೆನ್ನಾಗಿ ಮೂಡು ಬರ್ತಾ ಇದೆ. ಎಸ್ ಆರ್ ಭಟ್ ಅವರು ನಡೆಸ್ಕೊಟ್ಟಂತಹ ತರೀಕೆರೆಯ ಪತ್ರಕರ್ತರಾದ ಅನಂತ್ ನಾಡಿಗೆ ಸಂದರ್ಶನ ಚೆನ್ನಾಗಿತ್ತು. ಮಿಕ್ಸ್ ಮೆಲೋಡಿ ಹಾಡುಗಳಂತೂ ಅಮೋಘ, ಅನುಪಮ, ಅವಿಸ್ಮರಣೀಯ. ಎಸ್, ಥ್ಯಾಂಕ್ ಯು ವಿಶ್ವಾಸ್. ಶಿವಮೊಗ್ಗ ಕೃಷ್ಣರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಶುಭ ಮುಂಜಾನೆ ಗುರುವರೇ, ಶುಭ ಮುಂಜಾನೆ. ಒಂದಕ್ಕಿಂತ ಒಂದು ಕಾರ್ಯಕ್ರಮಗಳು ಸೂಪರ್ ಆಗಿತ್ತು. ಮಿಕ್ಸ್ ಮೆಲೋಡಿ ಅಂತೂ ಸೂಪರೇ ಸೂಪರು. ಎಸ್ ಆರ್ ಭಟ್ ನಡೆಸ್ಕೊಟ್ಟಂತ ಸಂದರ್ಶನ ಚೆನ್ನಾಗಿತ್ತು. 7:45 ಪ್ರಸಾರವಾದಂತಹ ಗೀತೆಗಳು ಅದ್ಭುತವಾಗಿತ್ತು. ಇನ್ನು ಹಾಡು ಮಾತಾಡು ಒಗ್ಗರಣೆ ಕಾರ್ಯಕ್ರಮ ಕಾಯ್ತಾ ಇದ್ದೀವಿ. ಎಸ್, ಹೋಗೋಣಂತೆ, ಟೈಮ್ ಆಗ್ತಾ ಬಂತಲ್ವಾಗಲೇ. ಹಾ, ಕೆ ಬಿ ದಿನೇಶ್ ಭಟ್, ಅರ್ಚನಾ ಭಟ್, ಆಯ್ತೇಪಟ್, ಮಂಡಗದ್ದೆ, ಹೋಬಳಿಯಿಂದ. ಇನ್ನು ಶುಭೋದಯ ಗುರುಗಳ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಅರ್ಥಪೂರ್ಣ ಮೂಡ್ ಬರ್ತಾ ಇದೆ. ಒಗ್ಗಟ್ಟು ಬಿಡಿಸಿ ಕಾರ್ಯಕ್ರಮ ಕಾಯ್ತಾ ಇದ್ದೀನಿ. ಎಸ್, ಹೋಗೋಣ ಹೋಗೋಣ. ಯಾರು? ದಾವಣಗೆರೆ ಚಂದಿಕಾ ನೇರ್ಲಗುಂಡಿ. ಎಸ್, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರದಿಂದ ಕೇರಲಿಂಗ ಇಕ್ಕಳಿಕೆ, ಶಿವಲಿಂಗ ಇಕ್ಕಳಿಕೆ, ಬನಶಂಕರಿ ಇಕ್ಕಳಿಕೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ತಾಂತ್ರಿಕ ಬಳಗವರು, ಬೆಳಗಿನ ಶುಭೋದಯಗಳು. ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಇತ್ತು. ಓಕೆ, ಯಾಮತಿ ಗಾಂಧಿ ರಸ್ತೆಯಿಂದ ಗಾಡಿಗಳ ವಿಜಯಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ, ಬೆಳಗಿನಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ, ಚೆನ್ನಾಗಿತ್ತು. ಎಸ್ ಆರ್ ಭಟ್ ಅನ್ನಿಸ್ಕೊಟ್ಟಂತಹ ಸಂದರ್ಶನ ಅರ್ಥಗರ್ಭಿತವಾಗಿತ್ತು. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದಂಥ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ಮೂಡ್ ಬಂತು. ರಾತ್ರಿ ಕನಸಿನಲ್ಲಿ ನೀವು ಕೇಳಿದ ಎಲ್ಲ ಒಗಟುಗಳಿಗೂ ನಾವು ಉತ್ತರ ಕೊಟ್ಟು ಪಾಸ್ ಆಗಿದ್ದೆ, ಒಳ್ಳೆ ಶಕುನ ಆಗಿದೆ. ಮುಂದಿನ ಕತೆ ಗೊತ್ತಿಲ್ಲ, ಮುಂದಿನ ಕತೆ ತೆರೆಯ ಮೇಲೆ ನೋಡಿ ಆನಂದಿಸಿ. ಏನ್ರಿ, ಗಾಂಧಿ ರಸ್ತೆ ನ್ಯಾಮತಿ ಗಾಳಿಗರು ವಿಜಯಕುಮಾರ್, ತೆರೆಯ ಮೇಲೆ ಕೆಲವೇ ಸೆಕೆಂಡ್ಗಳಲ್ಲಿ ತೆರೆಯ ಮೇಲೆ ನೋಡಿ ಆನಂದಿಸಿ. ಎಸ್, ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಹೆಸರು ರೇಖಾ ಕೊಟ್ರೆ, ಶಿಕ್ಷಕರು ಹರಿಹರ. ಬೆಳಗಿಂದ ಎಲ್ಲ ಕಾರ್ಯಕ್ರಮ ತುಂಬಾ ಸೊಗಸ ಮೂಡ್ಬಂದು, ಭಾವಗೀತೆಗಳು ತುಂಬಾ ಚೆನ್ನಾಗಿತ್ತು. ಮಿಕ್ಸ್ ಮೆಲೋಡಿ ಸೂಪರ್. ರೇಖಾ ಕೊಟ್ರೇಶ್ ಶಿಕ್ಷಕರು ಹರಿಹರದಿಂದ, ಬಹುಶಃ ಹೊಸ ಕೇಳಿದ್ರ ಕಳಿಸ್ತಾ ಇರ್ತೀರ ಅಲ್ಲಿಗೆ ಸಂದೇಶ, ಗೊತ್ತಿಲ್ಲ ನನಗೆ, ಬಹುಶಃ ಇವತ್ತು ಸಂದೇಶ ಕಳಿಸಿರಿ ಅಂತ ಕಾಣುತ್ತೆ. ಇನ್ನೇ ಹೌ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ, ಆತ್ಮೀಯವಾದ ನಿಮಗೆಲ್ಲ ಸ್ವಾಗತ. ಓಕೆ, ಇನ್ನು ಹಾಗೇನೆ ಮಮತಾ ಅವರು ಭದ್ರಾವತಿಯಿಂದ, ಶುಭೋದಯ, ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತಾರೆ. ಚಂದಿಕಾ ಶೇಷಾಚಲ ಹಾರ್ನಹಳ್ಳಿ, ಗುರುಗಳೇ ಶುಭ ದಿನ, ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮಸ್ಕಾರ ತಮಗೂ ಕೂಡ, ಚಂದಿಕಾ ಶೇಷಾಚಲ ಹಾರ್ನಹಳ್ಳಿಯವರೇ. ಗುರುವಾರದ ವಂದನೆಗಳು ಸರ್, ಹೆಲ್ತ್ ಹಿಂಟ್ಸ್ ಮಿಕ್ಸ್ ಮೆಲೋಡಿ ಚೆನ್ನಾಗಿ ಮೂಡ್ಬಂತು. ಶ್ರೀಶೈಲ ಕುಮಾರ್ ಯಾರೋ ಲೇಔಟ್ ಶಿವಮೊಗ್ಗದಿಂದ. ಓಕೆ, ಎಲ್ಲರ ಬಗ್ಗೆ ಕೊಟ್ಟ ಮಾಹಿತಿ ತುಂಬ ಚೆನ್ನಾಗಿತ್ತು. ಶುಭ ಮುಂಜಾನೆ ಗುರುಗಳೇ, ನಿಮ್ಮ ಓಕೆ ಚೆನ್ನಾಗಿದೆ. ಕವಿತಾ ಕುಂಬಾರ ಬಿದ್ದಿ ಭದ್ರಾವತಿ, ಇಂಗ್ಲೀಷಲ್ಲಿ ಕಳಿಸಿದ್ದೀರಾ ಕವಿತಾ ಜಿ? ಕನ್ನಡದಲ್ಲಿ ಕಳಿಸ್ತೀರಾ? ಎಸ್, ಕನ್ನಡದಲ್ಲಿ ಕಳಿಸಿದ್ರೆ ಸ್ವಲ್ಪ ಈಸಿಯಾಗಿ ಓದ್ಬೋದು. ಓಕೆ, ಮಹೇಶ್ವರಿ ಕಾಗೇಹಳ್ಳ, ಮತ್ತೆ ಬೆಳಿಗ್ಗೆ ಪ್ರಸಾರ ಮಾಡಿದ ಗೀತಾರದಿಂದ ಹಿಡಿದು ನಮ್ಮ ನೆಚ್ಚಿನ ಮುಖ್ಯಸ್ಥರ ಎಸ್ ಆರ್ ಭಟ್ ನಡೆಸ್ಕೊಟ್ಟ ಅನಂತ್ ಸರ್ ಜೊತೆ ಸಂದರ್ಶನ ಚೆನ್ನಾಗಿತ್ತು. ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಆಗಿದ್ವು.
ಧನ್ಯವಾದ ಅಂತ. ನಿಮಿಷಾಂಬ ಪೆಟ್ರೋಲ್ ಬಂಕ್ನಿಂದ ರವೀಂದ್ರ, ಮಂಜುನಾಥ್, ಮೋಹನ್, ಪುಣ್ಯಸ್ವಾಮಿ ಹಾಗೂ ಕುಮಾರಣ್ಣ. ವೆಲ್, ಓಕೆ, ಈಗ ನಿಮ್ಮೆಲ್ಲ ಸಂದೇಶಗಳನ್ನು ಓದಿದ್ದೀನಿ. ನಿಮ್ಮೆಲ್ಲ ಸಂದೇಶಗಳಿಗೂ ಸ್ವಲ್ಪ ಅಲ್ಪ ವಿರಾಮವನ್ನು ಈಗ ಕೊಡಿ. ಒಂದು ಕಮರ್ಷಿಯಲ್ ಬ್ರೇಕ್ ತಗೊಂಡು ಮತ್ತೆ ಒಗಟು ಬಿಡಿಸಿ ಕಾರ್ಯಕ್ರಮಕ್ಕೆ ಧಾವಿಸೋಣಂತೆ. ಓಕೆ, ಎಸ್.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036-5407-1 ಅಥವಾ 9036-5407-2.

ವೆಲ್, ಸಮಯ 10:32, 33, 34 ಸೆಕೆಂಡ್ಗಳು. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಈ ಮೂಡ್ ಬರ್ತಿರುವಂತಹ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನಾವು ಕೇಳುವಂತ ಒಗಟಿಗೆ ಉತ್ತರಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಓಕೆ, ಕಾರ್ಯಕ್ರಮ ಶುರು ಮಾಡೋಣಪ್ಪ. ಮಾಡೋಣ ಬೇಡ, ವಾಯ್ಸೇ ಇಲ್ವಲ್ಲ. ಹಾ, ಈ ಕೇಳ್ತು ಮಾಡಿ. ಸ್ವಲ್ಪ ಜೋರು ಆಗಬೇಕು ತಾನೆ ವಾಯ್ಸ್, ನಿಮ್ಗೆ ಜೋರಾದ್ರೆ ನಮ್ಗೊಂದು ಸ್ವಲ್ಪ ಇನ್ಸ್ಪೈರ್ ಬರುತ್ತೆ. ಬಾಯೇ ಬಿಡಲ್ಲ, ಬೇಡದಕ್ಕೆಲ್ಲ ಮಾತಾಡ್ತೀರ, ನೀವು ಬೇಕಾದಕ್ಕೆ ಮಾತಾಡಲ್ಲ. ಓಕೆ ಅಲ್ಲ? ಎಸ್, ಎರಡೆರಡು ಒಗಟುಗಳು ಎಂದಿನಂತೆ ಎರಡೆರಡು ಒಗಟುಗಳನ್ನು ಕೇಳಕ್ಕೆ ನಿಮಗೆ ಉತ್ತರವನ್ನು ಕಳಿಸೋದಕ್ಕೆ ಸಫಿಷಿಯಂಟ್ ಟೈಮ್ ಸಿಗುತ್ತೆ ಅಲ್ವಾ? ಒಂದು 7-8 ನಿಮಿಷನಾದ್ರೂ ಸಿಗುತ್ತೆ. ಎರಡು ಹಾಡು ಪ್ಲೇ ಮಾಡ್ತೀನಲ್ವಾ, ಅಷ್ಟರೊಳಗೆ ಏನು ಒಗಟನ್ನು ಕಳಿಸಿದ್ದೀನಿ ಅದು ಹೆಂಗೆ ಅಂತ ನಾನು ಸ್ಪ್ಲಿಟ್ ಮಾಡಿ ಹೇಳ್ತೀನಲ್ಲ. ಉತ್ತರವನ್ನು ಕಂಡುಕೊಂಡು ಎರಡೆರಡು ಒಗಟಿಗೂ ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ಬೇಕು. ಓಕೆನಾ? ತಕ್ಷಣ ಒಂದು ಕಳಿಸ್ಬಿಡೋರ್ದು, ಎರಡಕ್ಕೂ ಯೋಚನೆ ಮಾಡಿ, ಎರಡಕ್ಕೂ ಯೋಚನೆ ಮಾಡಿ. ನೀವು ಬುದ್ಧಿವಂತರ ಆಗ್ಬೇಕು, ದಡ್ರ ಆಗ್ಬೇಕು ಹೇಳ್ರಪ್ಪ ಅಲ್ವಾ? ಬುದ್ಧಿವಂತರ ಆಗ್ಬೇಕು ತಾನೆ, ಮತ್ತೆ ಕಳಿಸ್ತೀರಾ? ಎಸ್. ಮೊದಲನೇ ಒಗಟು ಬರ್ತಾ ಇದೆ. ನಾನು ಕಾಸಿನ ಕುದುರೆ, ನನಗಿದೆ ಬಾಲದ ಲಗಾಮು, ಯೋಚಿಸಿ ಹೇಳಿ ನನ್ನ ಹೆಸರ. ನಾನು ಕಾಸಿನ ಕುದುರೆ, ನನಗಿದೆ ಬಾಲದ ಲಗಾಮು, ಯೋಚಿಸಿ ಹೇಳಿ ನನ್ನ ಹೆಸರ. ಇದು ಮೊದಲನೇ ಒಗಟು. ಎರಡನೇ ಒಗಟು, ಊಟಕ್ಕೆ ಕುಳಿತವರು 12 ಜನ, ಬಡಿಸುವವರು 2, ಒಬ್ಬ ಒಬ್ಬರಿಗೆ ಬಡಿಸೋದ್ರೊಳಗೆ ಇನ್ನೊಬ್ಬ 12 ಜನಕ್ಕೂ ಬಡಿಸ್ಬಿಡ್ತಾನೆ. ಏನಿದು, ಎಂಥದ್ದು ಒಂಥರ ವಿಶೇಷವಾಗಿದೆಯಲ್ಲ ಇದು ಕೇಳಿ. ಅದೇನು ಅಂತ, ಊಟಕ್ಕೆ ಕುಳಿತವರು 12 ಜನ, ಬಡಿಸೋರು 2, ಒಬ್ಬರಿಗೆ ಬಡಿಸೋದ್ರೊಳಗೆ ಇನ್ನೊಬ್ಬ 12 ಜನಕ್ಕೂ ಬಡಿಸ್ಬಿಡ್ತಾನೆ. ಏನಿದು ಅಂತ. ಓಕೆ ಅಲ್ಲ? ಒಂದೊಂದು ಒಗಟನ್ನ 2 ಸಲ ಹೇಳಿದ್ದೀನಿ, ಈ 2 ಒಗಟನ್ನ ಇನ್ನೊಂದ್ಸಲ ಹೇಳ್ತೀನಿ. ನಾನು ಕಾಸಿನ ಕುದುರೆ, ನನಗಿದೆ ಬಾಲದ ಲಗಾಮು, ಯೋಚಿಸಿ ಹೇಳಿ ನನ್ನ ಹೆಸರು. ಇದು ಮೊದಲನೇ ಒಗಟು. ಎರಡನೇ ಒಗಟು, ಊಟಕ್ಕೆ ಕುಳಿತವರು 12 ಜನ, ಬಡಿಸೋರು 2, ಒಬ್ಬರಿಗೆ ಬಡಿಸೋದ್ರೊಳಗೆ ಇನ್ನೊಬ್ಬ 12 ಜನಕ್ಕೂ ಬಡಿಸಿರ್ತಾನೆ. ಏನಿದು? ಓಕೆ ಅಲ್ಲ? 9481572 7260000 ನೀವು ಉತ್ತರವನ್ನು ಕಳಿಸಿ. ಓಕೆನಾ? ಕಳಿಸ್ತೀರಾ? ಎಲ್ಲರೂ ನೋಡಿ, ಈ ಸಲ 4 ಒಗಟಿಗೂ ನೀವು 4ಕ್ಕೂ ಎಸ್ ಅನ್ನಿಸ್ಕೋಬೇಕು. ಏನಂತೀರಾ? ವಿಶೇಷವಾಗಿ ತುಪ್ಪದಲ್ಲಿ ತಯಾರಿಸಿದಂಥ ಮೈಸೂರು ಪಾಕ್ ಬರುತ್ತೆ ನಿಮ್ಮ ಮನೆಗೆ, ಯಾವಾಗ ಅಂತ ಗೊತ್ತಿಲ್ಲ ಬಟ್ ಬರುತ್ತೆ. ಓಕೆ, ಎಸ್.

ಸಮಯ 10:15 ಆತ್ಮೀಯ ಕೇಳುಗರೇ, ತಾವೆಲ್ಲ ಟ್ಯೂನ್ ಮಾಡಿದ್ರಿ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ಮೂಡ್ ಬರ್ತಾ ಇದೆ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾನಾಗಲೇ 2 ಒಗಟನ್ನ ಕೇಳಿದೀನಿ, ಈಗ ನೀವು ಉತ್ತರಿಸಬೇಕಷ್ಟೇ. ವಾಟ್ಸ್ಆಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೀನಿ, 9481575206000 ಗೆ.

ಎಸ್, ಋತುಗಳು ಬಂದಿದ್ದಾವೆ. 64 ನಾಟ್ ಔಟ್, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೀರ, ಗುಡ್. ನೋಡೋಣ ಯಾರೇ ಉತ್ತರವನ್ನು ಸರಿಯಾಗಿ ಕಳಿಸಿದ್ರ ಅಂತ ಸರ್ ನೋಡ್ಬೋಣಂತೆ. ವೆರಿ ಫೈನ್, ವೆರಿ ಫೈನ್. ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಗುಡ್. ಹಾಗೇನೇ ಈ ರೀತಿ ಹಾಡುಗಳನ್ನು ಹಾಕಿದ್ರೆ ನಾವು ನಿಮ್ಮ ಒಗಟಿಗೆ ಉತ್ತರ ಕೊಡಬೇಕು ಅಥವಾ ಹಾಡು ಕೇಳ್ಕೊಂಡು ಡ್ಯಾನ್ಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಂದಿದ ಮಾತಾಡಿದ್ರೆ ಭದ್ರಾವತಿ, ಆಮೇಲೆ ಒಂದು ಹೇಳ್ತೀನಿ, ಡ್ಯಾನ್ಸ್ ಮಾಡ್ಕೊಂಡು ಉತ್ತರ ಕೊಡಿ, ಅವಾಗ ಸ್ವಲ್ಪ ಹೊಳೆಯುತ್ತೆ ಮೆದುಳು, ಸ್ವಲ್ಪ ಕ್ರಿಯಾಶೀಲ ಆಗುತ್ತೆ. ಇನ್ನೇ ತನುಜ ಮಾಧವ ನಗರ, ಒಂದು ಉತ್ತರ ಕೊಡಿದಿರಲ್ಲಪ್ಪ, ಇನ್ನೊಂದು ಕೊಡಿಯ. ಅಯ್ಯೋ ಕತೆ ಹೇಳ್ರಪ್ಪ ನಿಮ್ದಲ್ಲ. ಓಕೆ, ಚಿತ್ರ ಶಿವಕುಮಾರ್ ಆಯ್ತಲ್ಲ, ಗುಡ್ ಅನ್ಸ್ಕೊಂಡ್ರಲ್ಲ ಅವ್ರು. ಎಸ್, ಹಾಗೇನೇ ಇನ್ನು ಹಂಪಣ್ಣ ನ್ಯಾಮತಿ, ಗುಡ್ ಹಂಪಣ್ಣ ಅವರೇ. ಹಾಗೇನೋ ಎಲ್ಲ ಆಲ್ಮೋಸ್ಟ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ನೀವು ನೋಡ್ತಾ ಇದ್ರೆ ಎಸ್ ಎಸ್ ಮುದಿಗೌಡ್ರು, ಇನಾಮ ಹೊಂಗಲ ಸೌದತ್ತಿ, ಗುಡ್ ಗೌಡ್ರೆ. ಹಾಗೇನೇ ಇನ್ನು ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಫೈನ್. ವಿಶ್ವನಾಥ್ ಹುಂಬಿ ಶರಾವತಿ ನಗರ ಶಿವಮೊಗ್ಗ, ಎಂ ಈಶ್ವರಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕು, ಗುಡ್ ಮುತ್ತಣ್ಣವ್ರೆ. ಹಾಗೇನೆ ಸುರೇಶ್ ಶಿವಮೊಗ್ಗದಿಂದ, ಗುಡ್ ಗುಡ್ ಸುರೇಶ್ ಜಿ. ಹಾಗೇನೇ ಇನ್ನು ನೇವಿ ಡಿಸೋಜ ರಾಜನಗರ ಶಿವಮೊಗ್ಗ, ಗುಡ್ ನೇವಿ ಡಿಸೋಜ ಅವರೇ. ಹಾಗೇನೇ ಇನ್ನು ಹ್ಯಾಬಿಲ್ ರಾಘವೇಂದ್ರ ಅಪರೂತ ಭದ್ರಾವತಿ, ಗುಡ್ ಹ್ಯಾಬಿಲ್. ಹಾಗೇನೇ ಇನ್ನು ಚೇತನ ಅದಿತಿ ಅಸೀಮಾ ಸಾಗರದಿಂದ, ಫೈನ್. ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ. ಓಕೆ, ಇನ್ನು ನಳಿನಾ ದೇವರಾಶ್ರಯ ಪ್ರಶಾಂತ್ ರಿಷಿಕಾ ಹೊಳೆಹೊನ್ನೂರಿನಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರ್ಥನಗರ ಭದ್ರಾವತಿ, ಫೈನ್. ರೇಖಾ ಅವರು ಬೆಂಗಳೂರಿನಿಂದ, ಗುಡ್. ತಾರಾ ಸುಸ್ಮಿತಾ ಶೆಟ್ಟಿ ಕೊಪ್ಪದಿಂದ, ಫೈನ್ ಫೈನ್. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ, ಗುಡ್ ಸುಭಾನ್ಜಿ. ಇನ್ನು ರಾಧಾ ಅವರು ನಿದಿಗೆಯಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಫೈನ್. ಪ್ರಯತ್ನ ಪಟ್ಟಿದ್ರೆ ಉತ್ತರ ಗೊತ್ತಾಗಿಲ್ಲ ಅಂತ ಒಂದು ಉತ್ತರ ಕೊಟ್ಟಿದ್ದೀರಿ, ಇನ್ನೊಂದು ಉತ್ತರ ಕೊಡಿ ಮಮತಾ ಭದ್ರಾವತಿಯಿಂದ. ಓಕೆ, ಇನ್ನು ಮಹೇಶ್ ಹೊಸೂರಿನಿಂದ, ಗುಡ್ ಗುಡ್ ಮಹೇಶ್ ಜಿ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಒಂದು ಉತ್ತರ ಬಂತು, ಇನ್ನೊಂದು ಬಂದಿಲ್ಲವಲ್ಲ ಅನಿಲ್. ಹಾಗೇನೆ ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ಫೈನ್. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಗುಡ್. ಹಾಗೇನೇ ಮುರಳೀಧರ್ ಶಿವಮೊಗ್ಗದಿಂದ, ಒಂದು ಕುತ್ರ ಬಂತಲ್ಲ, ಇನ್ನೊಂದು ಟಕ್ಕಂತ ಕಳಿಸ್ರಿ. ಓಕೆ, ರೇಣುಕಾಡಿ ಶಿವಮೊಗ್ಗದಿಂದ, ಗುಡ್. ಸಲ್ಮಾ ಟೀಚರ್ ತರೀಕೆರೆಯಿಂದ, ಗುಡ್ ಟೀಚರ್. ಟೀಚರಿಗೆ ಗುಡ್ ಹೇಳಕ್ಕಾಗತ್ತ ನಾನು ಹೇಳಬಾರ್ದು, ಅದು ಗುಡ್ ಹೇಳ್ತಾ ಇದ್ದೀನಿ. ಓಕೆ, ಮಂಜುನಾಥ್ ಸೈಕಲ್ ಶಾಪ್ ಜನ್ನಾಪುರದಿಂದ, ಬೃಂದಾ ಶಿವಮೊಗ್ಗದಿಂದ, ಒಂದೊಂದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದೀರಲ್ಲ, ಇನ್ನೊಂದು ಪ್ರಯತ್ನ ಪಟ್ಟದೇ ಇಲ್ಲ ನೀವು, ಪ್ರಯತ್ನ ಪಡ್ರಪ್ಪ. ವಿಜಯಕುಮಾರ್ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಹಾಗೇನೇ ಗೀತಾ ಮಲಗುಪ್ಪದಿಂದ, ಒಂದಕ್ಕೆ ಬಂತಲ್ಲ ಉತ್ತರ ಗೀತಾಜಿ, ಇನ್ನೊಂದು ಟಕ್ ಅಂತ ಕಳಿಸ್ರಿ ಹೇಳ್ತೀನಿ. ನಾವು ಈ ದಿನ ಫೇಲ್ ಆಗಲು ಚಾನ್ಸೇ ಇಲ್ಲ ಬಿಡಿ ಸರ್. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಬಾ ಗುಡ್. ಏನ್ ಕಾನ್ಫಿಡೆಂಟ್ ಆಗಿ ಹೇಳಿದಿರ ನೋಡ್ರಿ, ಫೇಲ್ ಆಗ ಚಾನ್ಸೇ ಇಲ್ಲಮ್ಮ ಅಂತಾರಲ್ಲ ಹಂಗೆ. ಓಕೆ ಓಕೆ ಓಕೆ. ಹಾಗೇನೆ ನಾಗರಾಜಯ್ಯ ಕೆಸಿ ಕುಂಬಾರ್ ಬೀದಿ ಭದ್ರಾವತಿ, ಒಂದಕ್ಕೆ ಬಂತು ಉತ್ತರ, ಇನ್ನೊಂದು ಟಕ್ಕನ್ ಬರ್ಲಿ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಇಂದ, ಗುಡ್. ಹಾಗೇನೆ

ಪ್ರಯತ್ನ ಸಾಗಿದೆ ನಮ್ಗೆ ಕೇಳಿದ್ರು. ಎಸ್ಆರ್ ಅರಸೀಕೆರೆ, ಕಲಬುರಗಿ ಜಿಲ್ಲೆ ಮಾದನಹಿಪ್ಪರದಿಂದ ಕಿರಣಂಗ ಮುತ್ತಣ್ಣಪ್ಪ ಇಕ್ಕಳಿಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕಿ ಗುಡ್. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಓಕೆ. ಧರ್ಮಸ್ಥಳದಿಂದ ಅಂಬಿಕಾ ಅವರು ಗುಡ್. ಅಲಿತಂಗ್ ಬರುತ್ತಾ ನಮ್ದು? ಎಸ್ ಎಳಿತಿ. ಎಫ್ ಎಂ ಆದ್ಮೇಲೆ 101.4 ಆಯ್ತಲ್ಲ ಶಿವಮೊಗ್ಗ ಎಫ್ ಎಂ ಆದ್ಮೇಲೆ ಈಗೆಲ್ಲ ರೀಚ್ ಆಗ್ತಾ ಇದೆ ಆಲ್ಮೋಸ್ಟ್ ಆಲು. ಒಂದೊಂದ್ಸಲ ನೆಟ್ವರ್ಕ್ ಇಶ್ಯೂಸ್ ಇಂದ ಏನೋ ಆ ಕಡೆ ಈ ಕಡೆ ಆಗುತ್ತೆ. ಅದು ರಂಗೇರಾಮೇಗೌಡ ಮಲೋಗೊಪ್ಪ, ಇವತ್ತಂತೂ ನಾನು ಪಾಸ್ ಗ್ಯಾರಂಟಿ ಅಂತ ಹೇಳಿದ್ದೀರಾ, ಒಂದಕ್ಕೆ ಉತ್ತರ ಕಳಿಸ್ಬಿಟ್ಟಿದ್ದೀರಲ್ಲ, ಹೆಂಗೆ ಪಾಸ್ ಆಗೋಕ್ಕಾಗತ್ತೆ? ಇನ್ನೊಂದಕ್ಕೆ ಉತ್ತರ ಕೊಟ್ಟಿದ್ರೆ ನಾನು ಗುಡ್ ಅಂತಿದ್ನಲ್ಲ ದಾವಣಗೆರೆಯಿಂದ ಚಂದ್ರಕಾರ ಎಲ್ಲಗೊಂಡಿದ್ರು, ಇನ್ನೊಂದಕ್ಕೆ ಟಕ್ಕಂತ ಯೋಚನೆ ಮಾಡಿ ಕಳಿಸ್ತೀರಾ? ಎಸ್ ಕಳಿಸಿ. ಗಜೇಂದ್ರ ಉಷಾ ಸಂಪತ್ ಬೆನಕನಹಳ್ಳಿ, ಎಲ್ಲಿ ಬರುತ್ತಪ್ಪ ಅದು ಬೆನಕನಹಳ್ಳಿ, ಯಾವ ತಾಲೂಕು? ಯಾಕೆ ನಮಗೆ ಒಂದು ಊರುಗಳ ಹೆಸರು ಗೊತ್ತಿರಲ್ಲ, ನೀವು ಹಾಕಿದಾಗ ಆ ಊರು ಪರಿಚಯ ಆದಂಗೆ ಆಗುತ್ತೆ ನಮ್ಗೆ. ಓಹೋ ಬೆನಕನಹಳ್ಳಿ ಇಂಥ ಕಡೆ ಬರುತ್ತೆ, ನಮ್ಮ ತಲೆಯೊಳಗೆ ಲಾಕ್ ಆಗುತ್ತೆ. ಕಳಿಸ್ತೀರಾ? ಎಸ್ ಓಕೆ. ನಳಿನಗಿರ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ, ಒಂದಕ್ಕೆ ಬಂತಲ್ಲ ಉತ್ತರ ನಳಿನಗಿರ ಗಿರಿಜಾರಾವ್ ಅವರು, ಇನ್ನೊಂದಕ್ಕೆ ಕಳಿಸಿ ಕಳಿಸಿ ಬೇಗ ಕಳಿಸಿ. ರಾಘವ ಮನಿಯಾನ ಶಕುಂತಲಾ ಮಕ್ಕಳ ಪ್ರೀತಮ್ ಹಾಗೂ ಪ್ರೀತಿಪ ಪುತ್ತೂರು ಬೆಟ್ಟಂಬಾಡಿ ದುಬೈಯಿಂದ ಗುಡ್. ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಒಂದಕ್ಕೆ ಬಂತಲ್ಲ ಶೈಲಜಾ ಅವರ, ಇನ್ನೊಂದು ಕಳಿಸಿ ಬೇಗ ಕಳಿಸಿ. ಓಕೆ ರೈಟ್ ಓಕೆ. ಪುಷ್ಪ ವಿನೋಬ್ ನಗರ ಓಕೆ ಗುಡ್. ಹಾಗೇನೆ ಇನ್ನು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಗುಡ್. ಇನ್ನು ಬೆಳಗಾವಿ ಜಿಲ್ಲೆ ರಾಮೇಗ ತಾಲೂಕು ಮುಳುಗಕೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಅರುಣ್ ಟೈಲರ್ ಆಯ್ನೂರು. ಗುರುಗಳೇ ಮೊನ್ನೆ ಬೇಸಿಗೆ ಮುಗಿದ ನಂತರ ಮಳೆ ಬಂದಿದ್ದು ನಿಮ್ಗೆ ಗೊತ್ತಿದೆ? ಹೌದು ಗೊತ್ತಿದೆ. ಅದೇ ಸಮಯದ ನೀವು ಮೈಯಲ್ಲಿ ಹುಷಾರಿರಲಿಲ್ಲ, ತಲೆನೋವು ಬಂದಿತ್ತು, ಬರುತ್ತೆ ಎಲ್ಲರಿಗೂ, ನನಗೂ ಬಂದಿತ್ತು. ಮತ್ತೆ ಮಳೆಯಲ್ಲಿ ನಮ್ಮ ಅನಿರೀಕ್ಷಿತವಾಗಿ ತಲೆ ನೆನೆಸ್ಕೊಂಡು ತುಂಬ ಜ್ವರ, ಅದು ಕಾಮನ್ ಅದು. ಮಳೆ ಬಂದ ತಲೆಗೆ ನೀವು ನೆಂದ್ರಿ ಅಂದರೆ ಜ್ವರ ಬಂದೇ ಬರುತ್ತೆ, ಪರೀಕ್ಷೆ ಬರೆಯಲು ಆಗ್ತಾ ಇಲ್ಲ. ಆಹಾ, ಕಾರಣಗಳು ಹೆಂಗೆ ಹೇಳ್ತೀರಾ ಅಂದರೆ ಈ ಮಕ್ಕಳುಗಳು ಹಂಗೆ ಕಾರಣಗಳು ಹೇಳೋದು, ನೀವು ಒಂಥರ ಮಕ್ಳು ತರೋದೇ ಕಣ್ರಿ. ಆದರೂ ಸುಧಾರಿಸ್ಕೊಂಡು ಪರೀಕ್ಷೆ ಬರೀತಾ ಇದ್ದೀರಿ, ಕಾರಣಕ್ಕೆ ನಿಮ್ಮ ಗ್ರೇಸ್ ಮಾರ್ಕ್ಸ್ ಇದು ವಿಷಯ ಎಲ್ಲಿದೆ ಅಂದರೆ ಇಲ್ಲಿದೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ ಅನ್ನೋದಕ್ಕೆ ಇದೆಲ್ಲ ಸ್ಟೋರಿಗಳು, ಎರಡೂವರೆ ಗಂಟೆ ಸ್ಟೋರಿ. ಪಾಸ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ಗುರುಗಳೇ. ಉಮೇಶ್ ಸಿರಿಗೆರೆ, ಉತ್ತರ ಎಲ್ಲಿ ಕೊಟ್ಟಿದ್ದೀರ ನೋಡೋಣ ತಾಳ್ರಿ, ಉತ್ತರ ಕೊಟ್ಟ ಮೇಲೆ ಪಾಸ್ ಆಫ್ ಏನೋ ನೋಡೋಣ. ಒಂದು ಉತ್ತರ ಕೊಟ್ಟಿದ್ದೀರ, ಇನ್ನೊಂದು ಉತ್ತರ ಕೊಡಿ, ಚೆನ್ನ ಸ್ಟೋರಿ ಹೇಳ್ತೀರ ಬಿಡ್ರಿ ಉಮೇಶ್ ನೀವು. ಅಬ್ಬಾ ಅಬ್ಬಾ ಅಬ್ಬಾ ಅಬ್ಬಾ ಓಕೆ. ಹಾಗೇನೆ ಇನ್ನು ಅಜಯ್ ವಂಡ್ಕರ್ ಲೋಯ್ ವೃತ್ತ ಭದ್ರಾವತಿ ಗುಡ್ ಅಜಯ್. ಹಾಗೇನೆ ಇನ್ನು ಶಾಂತಾಚಾರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಒಂದಕ್ಕೆ ಬಂತಲ್ಲ ಶಾಂತಾಚಾರ್ ಉತ್ತರ, ಇನ್ನೊಂದಕ್ಕೆ ಬರಲಿ ಬೇಗ. ಮೋನಿಕಾ ಹಾಸನದಿಂದ ಫೈನ್ ಮೋನಿಕಾಜಿ. ಕೆ ಪಿ ದಿನೇಶ್ ಭಟ್ ರಚನಾ ಭಟ್ ಆಯಿತು ಭಟ್ ಕೋರಿ ಮಂಡಗದ್ದೆ ಹಳ್ಳಿ ಮಂಡಗದ್ದೆ ಹೋಬಳಿ ಅದು ಗುಡ್. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಫೈನ್. ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ವೆರಿ ಗುಡ್ ವೆರಿ ಗುಡ್. ಹಾಗೇನೆ ಇನ್ನು ತನುಜಾ ಮಾಧವ ನಗರ ಭದ್ರಾವತಿ ನೋಡಿದ್ರ ಈಗ ಬಂತು ಉತ್ತರ, ಡ್ಯಾನ್ಸ್ ಮಾಡ್ಕೊಂಡು ಉತ್ತರ ಕೊಡ್ತಾ ಇರಲ್ವಾ, ಈಗ ಸರಿ ಆಯ್ತು ಗುಡ್ ತನುಜಾ ಅವರೇ. ಹಾಗೇನೆ ಇನ್ನು ವೀಣಾ ಬನಶಂಕರಿ ಸೀತಾ ಸರ್ಕಲ್ ಓಕೆ. ಹಾಗೇನೆ ಇನ್ಯಾರು ರೋಹಿಣಿ ಗಣಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯ ಹೃತ ಭದ್ರಾವತಿ ಫೈನ್. ದೀಪಾ ಮುಂಡಗೂಡು ಉತ್ತರ ಕನ್ನಡ, ಒಂದಕ್ಕೆ ಬಂತಲ್ಲ ಉತ್ತರ ದೀಪಾಜಿ, ಇನ್ನೊಂದು ಓಕೆ ಓಕೆ. ಇನ್ನು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಗುಡ್. ನಾನು ಈಗ ಜಾಯಿನ್ ಆಗ್ತಾ ಇದ್ದೀನಿ, ಹೋಗ್ಬಿಟ್ಟು ಗೊತ್ತಾಗಲಿಲ್ಲ ಸರ್, ದಯವಿಟ್ಟು ಹೇಳ್ತೀರಾ? ಬೀನಾ ವಸಂತರಾವ್ ಬೆಂಗಳೂರು. ಏನು ಮಾಡೋಕೀಗ? ಆಯ್ತು ಓಕೆ, ಟಕ್ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ಕೇಳಿದ್ರು ಬಹಳ ಮುಖ್ಯ ನಮಗೆ, ಯಾಕೆಂದ್ರೆ ನೀವು ಅಭಿಮಾನಪೂರ್ವಕವಾಗಿ

ಎಲ್ಲ ಕಾರ್ಯಕ್ರಮಗಳಿಗೂ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಹಾಗಾಗಿ ಓಕೆಲ್ಲ. ಎಸ್, ನಾನು ಕಾಸಿನ ಕುದುರೆ, ನನಗಿದೆ ಬಾಲದ ಲಗಾಮು, ಯೋಚಿಸಿ ಹೇಳಿ ನನ್ನ ಹೆಸರ. ಇದು ಮೊದಲನೇ ಹೋಗ್ಬಿಟ್ಟು ಏನ್ರಿ ವೀನಾ ವಸಂತರಾವ್ ಅವರೇ. ಎರಡನೇ ಹೋಗ್ಬಿಟ್ಟು ಊಟಕ್ಕೆ ಕುಳಿತವರು 12 ಜನ, ಬಡಿಸೋರು ಇಬ್ರು, ಒಬ್ಬ ಒಬ್ರಿಗೆ ಬಡಿಸೋದ್ರೊಳಗೆ ಇನ್ನೊಬ್ಬ 12 ಜನಕ್ಕೂ ಬಡಿಸಿರ್ತಾನೆ, ಏನದು? ಉತ್ತರ ಕೊಡ್ಬೇಕು ಈಗ ವೀನಾ ವಸಂತರಾವ್ ಅವರೇ. ಓಕೆ, ಎಸ್. ಹಾಗೇನೇ ಇನ್ನು ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆ ಗ್ರಾಮ ಬೇರ್ಗುಡಿಗೆ ಪುಟಿ, ಗುಡ್ ಪುಟಿ. ಮತ್ತೆ ವಿಶ್ವಾಸ ಸವಳಂಗ, ಒಂದಕ್ಕೆ ಬಂತಲ್ಲ ವಿಶ್ವಾಸ ಜಿ ಉತ್ತರ, ಇನ್ನೊಂದಕ್ಕೆ ಟಕ್ ಅಂತ ಕಳಿಸಿ. ಮತ್ತೆ ಶಾರದಾ, ಸುನಿಲ್ ಕುಮಾರ್, ಕಾವ್ಯ, ಅಜ್ಜಂಪುರ, ಚಿಕ್ಕಮಗಳೂರು ಜಿಲ್ಲೆ, ಫೈನ್. ಹಾಗೇನೆ ಇನ್ನು ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಗುಡ್ ಚಂದ್ರಶೇಖರ್ ಜಿ. ಹಾಗೇನೆ ಇನ್ನು ಮಹೇಶ್ವರಿ, ಕಾಗೇಹಳ್ಳ, ಗುಡ್. ಶ್ರೀ ಗುರು ಹೋಟೆಲ್ ಕರಕುಚ್ಚಿ, ಮರಿಯಪ್ಪ, ಪದ್ಮಮ್ಮ, ರಘು, ಪ್ರೇಮ, ಮೌರ್ಯ ಮತ್ತು ಮಾನ್ವಿ. ಹಾಗೆ ಇನ್ನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹೆಪ್ಪರದಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಗುಡ್ ಭದ್ರೆಜಿ. ಇನ್ನು ಶಾಂತಾಚಾರ ಬಡಿಗೇರ, ಕೊಕ್ಕನೂರು, ಹರಿಹರ ತಾಲೂಕಿನಿಂದ, ಓಕೆ ಗುಡ್ ಶಾಂತಾಚಾರ್ ಜಿ. ಇನ್ನು ಚಂದ್ರಿಕಾ ಶೇಷಾಚಲ, ಹಾರನಹಳ್ಳಿಯಿಂದ, ಒಂದಕ್ಕೆ ಉತ್ತರ ಬಂತಲ್ಲ, ಇನ್ನೊಂದಕ್ಕೆ ಬರಲಿ ಚಂದ್ರಿಕಾ ಶೇಷಾಚಲ ಅವರೇ. ಇಲ್ಲ, ಪ್ರಯತ್ನ ಚೆನ್ನಾಗಿ ಮಾಡಿದ್ರು ಒಬ್ಬೊಬ್ರು, ಒಂದೊಂದು ಎರಡೆರಡು ಆಚೀಚೆ ಆಗಿದೆ ಬಿಟ್ಟರೆ ಇನ್ನೆಲ್ಲ ಸರಿ ಇದೆ ಉತ್ತರ. ಪ್ರಶಾಂತ್ ಆಶೆಟ್ಟರ್ ಭದ್ರಾವತಿಯಿಂದ, ಓಕೆ. ಹಾಗೆಯೇ ಇನ್ನು ಎಸ್ ಆರ್ ಅರಸೀಕೆರೆ, ಭದ್ರಾವತಿ, ಎಸ್ ಆರ್ ಅರಸೀಕೆರೆಯಿಂದ, ಗುಡ್. ಮತ್ತೆ ಮೋನಿಷಾ ಚೈತನ್ಯ, ತರೀಕೆರೆಯಿಂದ, ಗುಡ್. ಹಾಗೆಯೇ ಬೀನಾ ವಸಂತರಾವ್, ಒಂದಕ್ಕೆ ಉತ್ತರ ಕೊಟ್ರಿ ಪರವಾಗಿಲ್ಲ ಅಂತ ನೀವು ಪ್ರಶ್ನೆ ಇದೆ ಓಟನ್ನು ಕೇಳಿದ್ದಕ್ಕೆ, ಇನ್ನೊಂದ್ಸಲ ನಾವು ಹೇಳಿದ್ದಕ್ಕೆ ಒಂದಕ್ಕೆ ಉತ್ತರ ಬಂತು, ಇನ್ನೊಂದಕ್ಕೆ ಓಕೆ ರೈಟ್. ಹಾಗೆ ಇನ್ನು ಜಾನಕಿ ರಮೇಶ್ ಶಿವಮೊಗ್ಗದಿಂದ, ಅಂತೂ ಪಾಸ್ ಗ್ಯಾರಂಟಿ, ಈ ಉತ್ತರ ಬಂತು ಎರಡನೇದಕ್ಕೆ. ಚಂದ್ರಿಕಾ ದೇವಲಗುಂಡಿ ಅವ್ರು, ನೀವೆಲ್ಲ ಬೈದು ಬೈದು ಬೈದು ನಾವು ಉತ್ತರ ಕೇಳಿಸ್ಬೇಕಲ್ರಿ, ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಅಂತ. ಫಸ್ಟ್ ಯೋಚನೆ ಮಾಡೋಕ್ಕಾಗಲ್ಲ ನಿಮ್ಗೆ, ಬುದ್ಧು ಅಂತ ಇದ್ದೀರಾ, ಯೋಚನೆ ಮಾಡಲ್ಲ ಆತರ ಟಕ್ಕಂತ ಕಳಿಸ್ಬಿಡೋದ್ ಏನ್ರಿ. ಅಯ್ಯೋ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಓಕೆ. ಹಾಗೇನೆ ಜನ್ನಾಪುರದಿಂದ ಡಿ ಟಿ ಎನ್ ಮೂರ್ತಿ, ಮಹೇಶ್, ಶ್ರೀನಿವಾಸ್, ಕಬಾಬ್, ಮಾಣಿ ಕೋಳಿ ಹೋಟೆಲ್, ಕೃಷ್ಣಪ್ಪ, ನಿಮ್ದು ಹೆಸರುಗಳೇ ಚೆನ್ನಾಗಿದೆ ಕಣ್ರಿ. ಶ್ರೀನಿವಾಸ್ ಕಬಾಬ್ ಅಂತೆ, ಮಾಣಿ ಕೋಳಿ ಅಂತೆ, ಹೋಟೆಲ್ ಕೃಷ್ಣಪ್ಪ ಅಂತೆ, ಎರಡು ಹೆಸರುಗಳು. ನಾವು ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಹಂಗೆ ಅಡ್ಡಡ್ಡ ಹೆಸರುಗಳು ಇರ್ತಾ ಇದ್ವಿ, ಈ ಚಡ್ಡಿ ಅನ್ನೋದು, ಅಂಗಿ ಅನ್ನೋದು, ಆಮೇಲೆ ತಮಟೆ ಅನ್ನೋದು, ಈ ಥರ ಎಲ್ಲ ಅಡ್ಡಡ್ಡ ಹೆಸರುಗಳು. ಉತ್ತರ ಕೊಟ್ಟಿದ್ದೀರ ಒಂದಕ್ಕೆ, ಇನ್ನೊಂದಕ್ಕೆ ಓಕೆ. ಜಯಪ್ಪ ಬಣಕಾರ್, ಕಿಶೋರ್ ಕುಮಾರ್ ಬಣಕಾರ್, ನ್ಯಾಮತಿ, ಗೋಪಾಳ. ಹಾಗೆಯೇ ಗುರುಗಳೇ ಪಾಸ್ ಅಂದರೆ ಸಾಲದು, ನಮಗೆ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ರಿ ಅಂತಾರೆ. ಯಾರು? ಓಹೋ, ಇವರು ಭದ್ರೆ ಮನೆಯವರು. ನೀವು ಫಸ್ಟ್ ಕ್ಲಾಸ್ ಪಾಸ್ ಮಾಡೋಕ್ಕೆ ಇನ್ನೆರಡು ಉತ್ತರ ಕೊಡಬೇಕಲ್ಲಪ್ಪ. ಕೆ ಶಿವಾನಂದ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ, ಓಕೆ. ಈ ಸರಿಯಾಗಿ ಉತ್ತರ ಬಂತು ಉಮೇಶ್ ಸಿರಿಗೆರೆ. ಎಲ್ಲ ಜ್ವರ ಎಲ್ಲ ಹೋಯ್ತು ಅಂತ ಕಾಣುತ್ತಲ್ಲ, ಅದಕ್ಕೆ ಉತ್ತರ ಸರಿಯಾಗಿ ಬಂದಿದೆ. ಎಸ್, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಗುಡ್ ಓಕೆ. ನಾನು ಕಾಸಿನ ಕುದುರೆ, ನನಗಿದೆ ಬಾಲದ ಲಗಾಮು, ಯೋಚಿಸಿ ಹೇಳಿ ನನ್ನ ಹೆಸರ ಅಂದ್ರೆ ಸೂಜಿದಾರಕ್ಕೆ ಹಾಗೆ ಹೇಳ್ತಾರೆ. ಎರಡನೇದಕ್ಕೆ ಊಟಕ್ಕೆ ಕುಳಿತವರು 12 ಜನ, ಬಡಿಸೋರು ಇಬ್ರು, ಒಬ್ಬ ಒಬ್ರಿಗೆ ಬಡಿಸೋದ್ರೊಳಗೆ ಇನ್ನೊಬ್ಬ 12 ಜನಕ್ಕೂ ಬಡಿಸಿರ್ತಾನೆ, ಏನಿದು ಅಂದ್ರೆ ಗಡಿಯಾರ ಅಂದ್ರೆ ದೊಡ್ಡ ಮುಳ್ಳು, ಸಣ್ಣ ಮುಳ್ಳು, ಸೆಕೆಂಡ್ ಮುಳ್ಳುಗಳು ಇರ್ತಾವಲ್ಲ, ಆ ಗಡಿಯಾರಕ್ಕೆ ಹೇಳ್ತಾರೆ ಅಲ್ವಾ. ಎಲ್ಲ ಆಲ್ಮೋಸ್ಟ್ ಆಲ್ ಉತ್ತರ ಕೊಟ್ಟಿರೋ ಬಿಡ್ರಿ, ಎಲ್ಲ ಒಂದೊಂದು ಆಚೀಚೆ ಆಗಿದೆ ಬಿಟ್ರೆ. ಸೊ ಅದರ್ವೈಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಇನ್ ಎವ್ರಿಬಡಿ. ಎಸ್, ನೆಕ್ಸ್ಟ್ ಹೋಗೋಣ ಅಲ್ವಾ? ಎಸ್, ಸರಿ ಕೇಳ್ಕೊಳ್ಳಿ ಓಕೆ. ನನ್ನನ್ನು ಕಚ್ಚೋಕ್ಕೂ ಸಾಧ್ಯವಿಲ್ಲ, ನನ್ನನ್ನು ಹಿಡಿದುಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಹೇಳುವಿರಾ ನಾನು ಯಾರೆಂದು?

ನನ್ನನ್ನು ಕಚ್ಚೋಕ್ಕೂ ಸಾಧ್ಯವಿಲ್ಲ, ನನ್ನನ್ನು ಹಿಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಹೇಳುವಿರಾ ನಾನು ಯಾರೆಂದು? ಇದು ಮೊದಲನೇ ಹೋಗ್ಬಿಟ್ಟು ಕೇಳೋದ್ರೊಳಗೆ ದಡ ದಡ ದಡ ಬಂದ್ಬಿಡುತ್ತೆ ಅತ್ಲಗೆ. ಆ ಎರಡನೇದು ಕೇಳಿಸ್ಕೊಳ್ಳೋಣಂಗೆ ಇಲ್ಲ ಅತ್ಲಗೆ, ಟಕ್ಕ ತೊಟ್ಟು ಕಳಿಸ್ಬಿಡಕ್ಕಪ್ಪ ಅತ್ಲೆ ಉತ್ತರನ. ಒಳ್ಳೆ ಕತೆ ಕಂಡ್ರಪ್ಪ ನಿಮ್ದು. ಆಯ್ತು, ಎರಡನೇ ಹೋಗ್ಬಿಟ್ಟು ಹೇಳ್ತಾ ಈಗ ಕೇಳಿ. ನಾನೊಂದು ಮೋಟು ಗೋಡೆ, ನನ್ನ ಮೇಲೆ ಉರಿಯುತ್ತಿದೆ ದೀಪ. ಯೋಚಿಸಿ ಹೇಳಿ ನಾನು ಯಾರು? ನಾನೊಂದು ಮೋಟು ಗೋಡೆ, ನನ್ನ ಮೇಲೆ ಉರಿಯುತ್ತಿದೆ ದೀಪ. ಯೋಚಿಸಿ ಹೇಳಿ ನಾನು ಯಾರು? ಒಂದೊಂದು ಹೋಗ್ತಾನೆ, ಎರಡು ಸಲ ಹೇಳಿದ್ದೀನಲ್ವಾ, ಈ ಎರಡನ್ನೂ ಸೇರಿ ಇನ್ನೊಂದ್ಸಲ ಹೇಳ್ತೀನಿ. ನನ್ನನ್ನು ಕಚ್ಚೋಕ್ಕೂ ಸಾಧ್ಯವಿಲ್ಲ, ನನ್ನನ್ನು ಹಿಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಹೇಳುವಿರಾ ನಾನು ಯಾರೆಂದು? ಇದು ಮೊದಲನೇ ಹೋಗ್ಬಿಟ್ಟು. ಎರಡನೇ ಹೋಗ್ಬಿಟ್ಟು, ನಾನೊಂದು ಮೋಟು ಗೋಡೆ, ನನ್ನ ಮೇಲೆ ಉರಿಯುತ್ತಿದೆ ದೀಪ. ಯೋಚಿಸಿ ಹೇಳಿ ನಾನು ಯಾರೆಂದು? ಓಕೆ, ಯೋಚಿಸಿ ಹೇಳಿ, ಹೇಳ್ತೀರಾ? ವಾಟ್ಸಪ್ ಸಂಖ್ಯೆ 9481527206 ನೀವೆಲ್ಲ ಟ್ಯೂನ್ ಮಾಡಿದಿರಿ. FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡಿ ಬರ್ತಿರುವಂತಹ ಕಾರ್ಯಕ್ರಮ ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ.

0: ಕ್ಯೂ ಭಾಯ್ ಪ್ರೇಮದಲ್ಲಿ ಸ್ನೇಹದಲ್ಲಿ
1: ದೇಶ ಎಲ್ಲ ಯಾಕೆ
0: ಭಾಷೆ ಬಣ್ಣ ದೇಶ ವೇಷ ಎಲ್ಲ ಒಂದೇ ಒಂದೇ

0: ideas. What, darling, what do you say?
1: Premadalli, Snehadalli.
2: Obata pano shadesha yalla yake. Hashi panna desha desha yalla vande.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಹಲೋ
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
6: ಮತ್ತೆ?
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
8: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
7: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
9: ಸರ್, 2 ಲಕ್ಷ
10: ಏನಾಯ್ತಪ್ಪ?
8: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
7: ಅರೆ,
8: ಕಟ್ ಮಾಡಿದ್ರು.
9: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
8: ಫ್ರಾಡ್?
9: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
11: ಓಕೆ, ಯಾರ್ಯಾರು ಉತ್ತರಗಳನ್ನು ಕಳಿಸಿದ್ರೆ? ಸಾಕಷ್ಟು ಉತ್ತರಗಳು ಬಂದಿದ್ದಾವೆ. 69 ಬಂದಿದೆ. ಒಂದ್ಸಲ 66 ಬಂದಿತ್ತು ಅಂತ ಕಾಣುತ್ತೆ, ಮೂರು ಜಾಸ್ತಿ ಆಗಿದೆ. ವೆಲ್, ನೋಡೋಣಂತೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಚಿತ್ರಾ ಶಿವಕುಮಾರ್, ಹೊಸಮನೆ ಭದ್ರಾವತಿಯಿಂದ ಗುಡ್. ತನುಜಾ ಮಾಧವನಗರ, ಭದ್ರಾವತಿಯಿಂದ ಗುಡ್ ಗುಡ್. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಹಂಪಣ್ಣ ನ್ಯಾಮತಿಯಿಂದ ಫೈನ್. ಅದಕ್ಕೆ ಈಸಿ ತಂದ್ಬಿಟ್ರೆ ಟಕ ಟಕಡ ಕಳಿಸ್ಬಿಡ್ತೀರಲ್ಲ, ಸ್ವಲ್ಪ ಕಷ್ಟ ಆಗ್ಬಿಟ್ರೆ ಅಯ್ಯೋ ಕಷ್ಟ, ಅಯ್ಯೋ ಕಷ್ಟ ಅಂತೀರ ಇಲ್ಲಿ. ಓಕೆ, ಹಾಗೇನೆ ನಾಗರಾಜ್ ರೆಡ್ಡಿ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಮೋನಿಷಾ ಚೈತನ್ಯ ತರೀಕೆರೆಯಿಂದ ಗುಡ್. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ. ಓಕೆ, ಇಲ್ಲ, ಪ್ರಯತ್ನ ಸಾಗಿದೆ, ಪ್ರಯತ್ನ ಸಾಗಿದೆ, ಪ್ರಯತ್ನ ಸಾಗಿದೆ. ಬೀನಾ ವಸಂತರಾವ್ ಬೆಂಗಳೂರಿನಿಂದ. ನಂದಿನಿ ಬಸವರಾಜ್ ಫ್ರಮ್ ಭದ್ರಾವತಿ. ಒಂದಕ್ಕೆ ಉತ್ತರ ಬಂತಲ್ಲ, ಇನ್ನೊಂದಕ್ಕೆ ನಂದಿನಿ ಬಸವರಾಜ್ ಅವರೇ ಕಳಿಸಿ ಬೇಗ. ಮಂಜುನಾಥ್ಗೆ ಮರಬನಹಳ್ಳಿ ಚನ್ನಗಿರಿ ತಾಲೂಕು. ಓಕೆ, ಮಹೇಶ್ವರಿ ಕಾಗೇಹಳ್ಳ. ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪ ಗುಡ್. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಗುಡ್ ಗುಡ್. ಹಾಗೇನೆ ಇನ್ನು ಸುನೀಲ್ ಕುಮಾರ್ ಅಜ್ಜಂಪುರ ಚಿಕ್ಕಮಗಳೂರು ಜಿಲ್ಲೆ. ಇಲ್ಲ, ಅಶೋಕ್ ಎಸ್ಎಲ್ ಶಿವಮೊಗ್ಗದಿಂದ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಮಾದನ ಹೆಬ್ಬರದಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಗುಡ್. ರೇಖಾ ಅವರು ಬೆಂಗಳೂರಿನಿಂದ ಗುಡ್. ಕಲಬುರಗಿ ಜಿಲ್ಲೆ ಮಾದನ ಹೆಬ್ಬರದಿಂದ ಕಿರಲಿಂಗ ಮುತ್ತಣ್ಣಪ್ಪ ಇಕ್ಕಳಿಕಿ, ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕಿ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆ ಗ್ರಾಮ ಬೇರ್ಕೊಡಿಗೆಯಿಂದ ಪುಟಿ ಗುಡ್. ಹಾಗೇನೆ ಇನ್ನು SS ಮುದಿಗೌಡ್ರ ಇನಾಮ ಹೊಂಗಲ ಸವದತ್ತಿಯಿಂದ ಗೌಡ್ರೆ ಫೈನ್. ನೇವಿ ಡಿಸೋಜ ರಾಜನಗರ ಶಿವಮೊಗ್ಗದಿಂದ. ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ ಗುಡ್. SR ಅರಸೀಕೆರೆ ಗುಡ್. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ ಗುಡ್. ಶಿವಮೊಗ್ಗದ ವಿಜಯನಗರದಿಂದ ಶಶಿಕಲಾ ಜನಾರ್ದನ್. ಕಲ್ಪನಾ ಹೊನ್ನಾಳಿಯಿಂದ. ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಗುಡ್ ಸುಭಾನ್ಜಿ. ಹಾಗೆಯೇ ಇನ್ನು ಮಹೇಶ್ ಹೊಸೂರಿನಿಂದ ಗುಡ್. ಸಲ್ಮಾ ಟೀಚರ್ ತರೀಕೆರೆಯಿಂದ ಗುಡ್. ಇನ್ನೇನು ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಗುಡ್. ಹಾಗೆಯೇ ಇನ್ನು ರೇಣುಕಾ ಡಿ ಶಿವಮೊಗ್ಗದಿಂದ ಫೈನ್. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ ಗುಡ್. ಸಿ ಡಿ ಚಂದ್ರಶೇಖರ್ ವಸಂತ್ ಕುಮಾರಿ ಅದಿ ಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಫೈನ್. ಚಂದ್ರಿಕಾ ನೇರಲ ಗುಡಿಯವ್ರು ಏನಾದ್ರು ಒಂದು ಹೇಳಿದ್ರೆ ಆಗದೇ ಇಲ್ಲ. ಒಟ್ಟು ಒಟ್ಟು ಗುರುಗಳಿಗೆ ಕೆರಳಿಸ್ಬೇಕು ಅಲ್ಲೇನ್ರಿ. ಅವಾಗವಾಗ ಗುರುಗಳ ಹತ್ರ ಬಯಸ್ಕೊಂಡ್ರೆ ಮೆದುಳಿಗೆ ಕಸರತ್ತು ಬರುತ್ತೆ ಬಿಡ್ರಿ ಗುರುಗಳೇ. ಆದ್ರೂ ಪಾಸ್ ಆಗ್ತೀವಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ರಲ್ಲ ಎರಡಕ್ಕೂ. ಈಗ ಬೈಕಾಗುತ್ತಾ ಗುಡ್ ಅನ್ಬೇಕೀಗ ಗುಡ್ ಚಂದ್ರಿಕಾ ನೇರಲ ಗುಡಿಯವ್ರು. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಒಂದಕ್ಕೆ ಉತ್ತರ ಬಂತಲ್ಲ ಸುಮಿತ್ರಾ ಮಾಂಡ್ರೆ ಅವ್ರು, ಇನ್ನೊಂದಕ್ಕೆ ಟಕ್ ಅಂತ ಕಳಿಸ್ ಹೇಳ್ತೀನಿ. ಓಕೆ. ಎಂ ಇ ಶರಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕು. ಎಂ ಇ ಶರಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕು ಗುಡ್ ಮುತ್ತಣ್ಣವ್ರೆ. ಒಳ್ಳೆ ಕತೆಗಳರಪ್ಪ ನಿಮ್ದು. ಸುರೇಶ್ ಶಿವಮೊಗ್ಗದಿಂದ ಗುಡ್ ಸುರೇಶ್ ಜಿ. ಹಾಗೆಯೇ ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಫೈನ್. ಮತ್ತೆ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಗುಡ್. ಸುಬ್ರಹ್ಮಣಿ ಪೆತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗುಡ್ ಸುಬ್ರಹ್ಮಣಿ ಅವರೇ. ಹಾಗೇನೆ ಹ್ಯಾಬಿಲ್ ರಾಘವೇಂದ್ರ ಅಪರುತ್ತ ಭದ್ರಾವತಿ ಗುಡ್ ಹ್ಯಾಬಿಲ್. ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಫೈನ್. ರೇಖಾ ಕೊಟ್ರೆ ಶಿಕ್ಷಕರು ಹರಿಹರ. ಹಾಗೆಯೇ ಇನ್ನು ಮೋನಿಕಾ ಹಾಸನದಿಂದ ಗುಡ್. ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ ಗುಡ್ ಗುಡ್. ಹಾಗೆಯೇ ಇನ್ನು ಇಲ್ಲ, ಒಂದು ಎರಡು ಪ್ರಯತ್ನಗಳು ಸಾಗಿದ್ದು ಪಾಪ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ ಅವ್ರಿಗೆ. ಓಕೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಶಾಶ್ವತ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಗುಡ್. ಹಾಗೆ ವೆರಿ ಗುಡ್ ಕಳಿಸಿದ್ರ ಉತ್ತರ. ನಿಮ್ಮ ಹೆಸರು ಇಲ್ಲ ಊರು ಇಲ್ಲ, ಏನು ಮಾಡೋಕೆ ನಾನೀಗ. 3, 1, 5, 4, 8 ನಿಮ್ಮ ನಂಬರ್ ಎಂಡ್ ಆಗುತ್ತಪ್ಪ. ಎರಡಕ್ಕೂ ಉತ್ತರ ಸರಿ ಇದೆ. ಹಾಂ, ಓ ಹೆಸರು ಊರು ಕಳಿಸ್ರಪ್ಪ, ಹೆಸರು ಊರು ಕಳಿಸಿ. ಹೆಸರು ಊರು ನಿಮ್ಮ ಉತ್ತರ, ಅಥವಾ ಉತ್ತರ ಹೆಸರು ಊರು, ಅಥವಾ ಉತ್ತರ ಊರು ಹೆಸರು, ಹಿಂಗೆ ಕಳಿಸ್ಬೇಕಲ್ವಾ. ಕೆ ಪಿ ದಿನೇಶ್ ಭಟ್ ರಚನಾ ಭಟ್ ಆಯ್ತಿ ಭಟ್ ಕೋರಿ ಮಂಡಗದ್ದೆ ಹೋಬಳಿ ಫೈನ್. ಇನ್ನು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಗುಡ್. ಗುರುಗಳೇ, ನಾನು ಈಗ ಪ್ರಸಾರ ಮಾಡಿದ ಪ್ರೇಮದಲ್ಲಿ ನನಗೆ ಬಾಲ್ಯದಿಂದಲೂ ತುಂಬ ಇಷ್ಟ. ಹಾಗಾಗಿ ಗೀತೆ ಕೇಳಿಕೊಳ್ಳುತ್ತಾ ಕುಣಿತಾ ಕುಣಿತಾ ಮೊಬೈಲ್ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬೀಳಿಸ್ಬಿಟ್ಟೆ. ಏನ್ನ ಖಂಡಿತ ನಾನು ಸರಿಯಾಗಿ ಉತ್ತರ ಕೊಡ್ತಿದ್ದೇನೆ. ಮೊಬೈಲ್ ಬಿಲ್ಡಿಂಗ್ ಇಂದ ಕೆಳಗೆ ಬೀಳಿಸ್ಬಿಟ್ರ. ಆದರೆ ನಿಮಗೆ ಸರಿಯಾಗಿ ಕೊಟ್ಟ ಉತ್ತರ ತಪ್ಪಾಗಿ ಕಾಣಿಸ್ಬೋದು, ದಯವಿಟ್ಟು ಕರುಣೆ ಇರಲಿ ಗುರುಗಳೇ. ಉತ್ತರ ಅಂತ ಹೇಳಿ ಕಳಿಸಿದಿರಿ, ಸರಿ ಇಲ್ದಿದ್ರು ಸುಮ್ಮನೆ ಪಾಸ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡಿ. ಸುಮ್ಮನೆ ಪಾಸ್ ಅನ್ನಕ್ಕಾಗಲ್ಲ, ವ್ಯಾಲ್ಯೂಯೇಷನ್ ಪೇಪರ್ ಇರುತ್ತಲ್ಲಿ. ಉಮೇಶ್ ಹಿರಿಯರೇ ಸರಿಯಾದ ಉತ್ತರ ಕೊಟ್ಟಿದ್ದೀರಲ್ಲ ಎರಡಕ್ಕೂ ಗುಡ್. ಹಾಗೆಯೇ ಇಲ್ಲ, ಕವಿತಾ ಫ್ರಮ್ ಭದ್ರಾವತಿ ಫೈನ್. ಇಲ್ಲ, ಪ್ರಯತ್ನ ಸಾಗಿದೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ ಗುಡ್. ಶಾಂತಾಚಾರ್ ಬಡದಿರ್ ಕೊಕ್ಕನವರು ಹರಿಹರ ತಾಲೂಕು. ಹಾಗೆಯೇ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಪುಷ್ಪ ವಿನೋಬ್ ನಗರ ಶಿವಮೊಗ್ಗ ಗುಡ್. ಇನ್ನು ಮಾಧವ ರಾಘವ ಮನಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಂ

ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ. ಮತ್ತೆ ರಶ್ಮಿ ಉಜ್ಜನಿಪುರ ಭದ್ರಾವತಿಯಿಂದ, ಗುಡ್. ವಿಶ್ವಾಸ್ ಸವಳಂಗದಿಂದ, ಫೈನ್. ಅಜಯ್ ಗೊಂಡ್ಕರ್ ಲೋಯರುತ್ತ ಭದ್ರಾವತಿ. ಹೆಸರು ಏನೋ ಒಂದು ಸಜೆಷನ್ ಮಾಡಿದ್ದಾರೆ, ಅವ್ರ ಹೆಸರು ಮತ್ತು ಊರು ಎರಡನ್ನೂ ಕಳಿಸಿಲ್ಲ ಅವರು ಪಾಪ. ಹೆಸರು ಮತ್ತು ಊರನ್ನು ಕಳಿಸಿದ್ರೆ ಚೆನ್ನಾಗಿರ್ತಿತ್ತು, ಯಾರು ಎಲ್ಲಿಂದ ಅಂತ ಹೇಳಿ. ಓಕೆ, ನಿಮ್ಮ ಸಲಹೆಗಳನ್ನ ನಾವು ತಗೊಂಡಿದ್ದೀವಿ, ದೊಡ್ಡವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿ ನಾವು ಇಷ್ಟಪಡ್ತೀವಿ. ಹಾಗೆಯೇ ಇನ್ನು ಯಾರು ನೆಕ್ಸ್ಟು, ರೋಹಿತಿ ಘನಾತೆ, ಮಕ್ಕಳಾದ ಶ್ರೇಯ ಸಾರ್ಥಕ ಹಾಗೂ ಸ್ವರ ಲೋಯರುತ್ತ ಭದ್ರಾವತಿಯಿಂದ, ಫೈನ್. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಫೈನ್. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗಳಖೋಡ, ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಗುಡ್. ಪ್ರಯತ್ನ ಆಗಿದೆ. ಭಾಗ್ಯಾನಂಜುಂಡ ಸ್ವಾಮಿ ಅವರು ನರಸಿಂಹರಾಜಪುರದಿಂದ, ಫೈನ್. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಗುಡ್. ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ಎಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ, ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡಿದರು ಕೂಡ. ಸೊ ನಾಲ್ಕು ಒಗಟುಗಳನ್ನು ಕೇಳಿದ್ದಾಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ. ನಾಲ್ಕಕ್ಕೂ ಕೂಡ ಎಲ್ಲರೂ ಆಲ್ಮೋಸ್ಟ್ ಆಲ್ ಒಬ್ಬರು ಇಬ್ಬರು ಅಂತ ಎಲ್ಲರೂ ಕೂಡ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಭಾಗವಹಿಸಿದ್ರು, ಖುಷಿಯಾಗಿ ಭಾಗವಹಿಸಿದ್ರು ಅಲ್ವಾ. ಈಗ ಉತ್ತರ ಬಂದಿದೆ ನೋಡೋಣ ತಾಳಿ. ಯಾಕೆ ನಾವು ಉತ್ತರ ಹೇಳಿಲ್ಲ ಅಂದರೆ ಒಂದ್ಸಲ ಲೇಟಾಗಿ ಬಂದ್ಬಿಡ್ತಲ್ಲ, ನೆಟ್ವರ್ಕ್ ಇಶ್ಯೂಸು, ಹಾಗಾಗಿ ಉತ್ತರ ಟಕ್ ಅಂತ ಹೇಳಲ್ಲ. ಒಂದು 10 ಸೆಕೆಂಡ್ 20 ಸೆಕೆಂಡ್ ಕಾಯ್ತೀನಿ, ಬರಲಿಲ್ಲ ಅಂದರೆ ಉತ್ತರ ಹೇಳ್ತೀನಿ. ಕ್ಯಾಧ್ರಿ ವೀರೇಶ್ ತೆಲಂಗಾಣ ರಾಜೌಲಿ ತಾಲೂಕಿನಿಂದ, ಫೈನ್. ವೆಲ್, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ವಿದಾಯವನ್ನು ಹೇಳೋಣಲ್ವಾ. ನಾಲ್ಕು ಒಗಟುಗಳಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದಿರಿ, ಉತ್ತರವನ್ನು ಕೊಟ್ಟಿದ್ದೀರಿ. ನನ್ನನ್ನು ಕಚ್ಚೋಕ್ಕೂ ಸಾಧ್ಯವಿಲ್ಲ, ಹಿಡಿಯೋಕ್ಕೂ ಸಾಧ್ಯವಿಲ್ಲ, ಹೇಳುವಿರಾ ನಾನು ಯಾರೆಂದು ಅಂತಂದರೆ, ಅದು ನೀರಿಗೂ ಹೇಳ್ತಾರೆ ಗಾಳಿಗೂ ಹೇಳ್ತಾರೆ. ಹಾಗಾಗಿ ಎರಡು ಉತ್ತರವನ್ನು ಸರಿ ಅಂತ ಪರಿಗಣಿಸಿ ಎರಡು ಹೇಳಿದ್ದೀನಿ ನಾನು. ಓಕೆ, ಇಬ್ಬರದ್ದು ಕೂಡ ಹೇಳಿದ್ದೀನಿ. ನಾನೊಂದು ಮೋಟು ಕೋಡೆ ನನ್ನ ಮೇಲೆ ಉರಿಯುತ್ತಿದೆ ದೀಪ, ಯೋಚಿಸಿ ಹೇಳಿ ನಾನು ಯಾರು ಅಂತಂದರೆ, ಮೂಗುಬಟ್ಟಿಗೆ ಹಾಗೆ ಹೇಳ್ತಾರೆ, ಮೂಗುತಿ ಮೂಗುಬಟ್ಟು. ಓಕೆ, ರೈಟ್. ಸೊ ನಾಲ್ಕು ಒಗಟಾಯಿತು, ನಾಲ್ಕಕ್ಕೂ ಉತ್ತರವನ್ನು ಕೊಟ್ಟಾಯಿತು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯನೂ ಬಂತು. ಈಗ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಇರಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಕ್ಕೆ ನೀವು ಆರೋಗ್ಯಕರವಾದಂಥ ಒಂದು ಸಲಹೆಗಳನ್ನ ಕೊಡ್ತಾ ಇರಿ, ಟೀಕೆಗಳನ್ನು ಕೂಡ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣಂತೆ. ಮತ್ತೆ ಭೇಟಿಯಾಗೋಣ. ಶುಭ ದಿನ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು, ಶುಭಮಸ್ತು.

0: ಓಕೆ, ಒಂದಿಷ್ಟು ಫೀಡ್ಬ್ಯಾಕ್ ಅನ್ನ ಕಳಿಸ್ಕೊಟ್ಟಿದ್ದೀರಿ ನೀವು ಅಲ್ವಾ? ನಿಮ್ಮ ಫೀಡ್ಬ್ಯಾಕ್ ನೋಡೋಣ, ಯಾರ್ಯಾರು ಫೀಡ್ಬ್ಯಾಕ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಯಾರು ಕಳಿಸಿದ್ದಾರೆ ಮೊದಲನೇದಾಗಿ ಅಂತ ನೋಡೋದಾದ್ರೆ, ಕುರುಗಳೇ, ನಾನಂತೂ ಈ ಸಲ ಡಿಸ್ಟಿಂಕ್ಷನಲ್ಲಿ ಪಾಸು, ಮುಂದಿನ ವಾರ ಉತ್ತರ ಹೇಳಿದ್ರು ಓಕೆ ಅಲ್ವಾ ಅಂತಾರೆ ಭಾಗ್ಯರಂಜನ ಸ್ವಾಮಿ ನರಸಿಂಹರಾಜ್ಪುರದ ಉತ್ತರ ಹೇಳಬೇಕು, ಅದಂಗೆ ಓಕೆ ಆಗ್ಬಿಡುತ್ತೆ. ಫಸ್ಟ್ ಕ್ಲಾಸ್ ಪಾಸ್ ಅಂತ ಹೇಳಿದ್ರೆ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹೇಳ್ರಿ ಅಂತಾರೆ. ಫಸ್ಟ್ ಕ್ಲಾಸ್ ಆಗಿದ್ದಾರೆ ಬಿಡ್ರಿ, ಮಾಧವ ಇಬ್ಬರಿಗೆ ಇನ್ನು ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಮಹೇಶ್ವರಿ ಕಾಗೇಹಳ್ಳ, ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿತ್ತು ಅಂತ ಹೇಳ್ತಾರೆ. ಓಕೆ, ಸಿ ಡಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತಿ ಚರಣ ಚೌಡೇನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಭದ್ರಾವತಿ ನಿಲಯದ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಒಗ್ಗಟ್ಟು ಕಾರ್ಯಕ್ರಮ ಒಂದು, ಜ್ಞಾನ ಎಲ್ಲರ ಜ್ಞಾನ ವೃದ್ಧಿ ಆಗುತ್ತದೆ, ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ಸಿ ಡಿ ಚಂದ್ರಶೇಖರ್. ಶಿವಮೊಗ್ಗದಿಂದ ರೋಟರಿ ಶಿವಕುಮಾರ್, ಬಿಂದು ವಿಶ್ವಕುಮಾರ್, ಬಹಳ ವಿಶೇಷವಾಗಿ ಮೂಡ್ ಬರ್ತಾ ಇದೆ ಒಗ್ಗಟ್ಟು ಕಾರ್ಯಕ್ರಮ, ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ರಿ, ನಮ್ಮ ಮಸ್ತಕ ಚುರುಕಾಯ್ತು, ಧನ್ಯವಾದ ಅಂತ. ಓಕೆ, ಹಾಗೇನೆ ಕೆ ಪಿ ದೇಶಭಟ್, ರಚನಾ ಭಟ್, ಆಯ್ತೆ ಪಡ್ ಮಂಟಗದ್ದೆ ಹೋಬಳಿ, ಒಟ್ಟಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ, ಧನ್ಯವಾದ ಅಂತಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರೂರಿಂದ ಸೂಜಿದಾರಿಯಿಂದ ಬಟ್ಟೆ ಹೊಲಿದು ಗಡಿಯಾರ ಗಂಟೆ ನೋಡುವಾಗ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸಮಯವಾಗಿತ್ತು, ತಣ್ಣನೆ ಗಾಳಿ ಬೀಸುತ್ತಿತ್ತು, ಮೂಗು ಬಟ್ಟು ಕಳುವಾಯಿತು, ನನಗೆ ಮೈಸೂರು ಪಾಕ್ ಬೇಕೇ ಬೇಕು ಗುರುಗಳೇ, ತಂಕೋಣ ಬಿಡ್ಬಿಡಿ. ಗೋಡೆ ಮೇಲೆ ಇರಬೇಕು ಗಡಿಯಾರ, ಬಟ್ಟೆ ಹೊಲಿಯಲು ಬೇಕು ಸೂಜಿದಾರ, ವಾ ವಾ ವಾ ವಾ, ಮಹಿಳೆಯರ ಅಂದಕ್ಕೆ ಮೂಗುತಿಯೇ ಶೃಂಗಾರ, ನಮಗೆ ಜೀವಕ್ಕೆ ಗಾಳಿಯೇ ಆಧಾರ, ಇದೆಲ್ಲ ನಮಗೆ ಉಣಬಡಿಸುವ ನಮ್ಮ ಭದ್ರಾವತಿ ಆಕಾಶವಾಣಿಗೆ ನಮಸ್ಕಾರ, ಚಂದ್ರಿಕಾ ನೇರಲಗುಂಡಿ ದಾವಣಗೆರೆಯಿಂದ. ಕ್ಯಾ ಬಾತೆ, ಚೆನ್ನಾಗಿ ಮಾಡಿದ್ರೆ ಬಿಡ್ರಿ, ಗಡಿಯಾರ ಸೂಜಿದಾರ ಶೃಂಗಾರ ಆಧಾರ ನಮಸ್ಕಾರ, ಹಬ್ಬ ಚೆನ್ನಾಗಿದೆ ಪ್ರಾಸ. ಕೇಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ ನಿವೇಂದ್ರ ಕಾಲೋನಿ ನ್ಯಾಮತಿಯಿಂದ ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಖುಷಿಯಲ್ಲಿದ್ದೀನಿ ಗುರುಗಳೇ, ತಮ್ಮ ಕೃಪೆ ಆಶೀರ್ವಾದ ಹೀಗೆ ಇರಲಿ, ನಮ್ಮೆಲ್ಲರ ಮೇಲೆ ಧನ್ಯವಾದ ಧನ್ಯವಾದ ನಮಸ್ಕಾರ. ಶಾಂತಾಚಾರ್ಯ ಬಡಗೇರಿ ಕೊಕ್ಕನೂರು, ಹಾಡು ಮಾತಾಡೋ ಕಾರ್ಯಕ್ರಮ ಒಗಟು ಬಿಡಿಸೋದ್ರ ಮೂಲಕ ಆನಂದಮಯವಾದಂಥ ಕಾರ್ಯಕ್ರಮ ಆಗಿದೆ ಇದು, ನನಗೆ ಅತ್ಯಂತ ಸಂತೋಷದ ವಿಚಾರ, ನಮ್ಮ ತಲೆಗೆ ಕಸರತ್ತು ನೀಡುವಂತಹ ಜ್ಞಾನವನ್ನು ಹಂಚುವಂತಹ ಪ್ರಯತ್ನ ಮಾಡ್ತಾ ಇದ್ರಿ, ಧನ್ಯವಾದ. ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇಂತಹದೇ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸೋಕ್ಕೆ ಪ್ರಯತ್ನ ಪಡಿ, ಇದು ನಮ್ಮ ಬುದ್ಧಿವಂತಿಕೆಗೆ ಹೆಣೆಯುವಂತಹ ಒಂದು ಕಾರ್ಯಕ್ರಮ ಆಗಿದೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜ್ಞಾನವನ್ನು ವಿಸ್ತರಿಸುವಂತಹ ಅದ್ಭುತ ಸಾಧನಗಳು. ನೀವು ಮಾಡ್ತಿರುವಂತಹ ಕಾರ್ಯಕ್ರಮ ನಮ್ಮನ್ನು ಕ್ರಿಯಾಶೀಲವಾಗಿ ರೂಪಿಸೋದಕ್ಕೆ ಸ್ಫೂರ್ತಿ ನೀಡುತ್ತೆ, ಮತ್ತೊಮ್ಮೆ ಧನ್ಯವಾದ ಅಂತ ತಮ್ಮ ಸುದೀರ್ಘವಾದ ಬರಹದಲ್ಲಿ ಶಾಂತಾಚಾರ್ಯ ಬಡಗೇರು ಕೊಕ್ಕನೂರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಧನ್ಯವಾದವನ್ನು ಹೇಳೋಣ. ಶಿವಮೊಗ್ಗ ಕೃಷ್ಣನಗರ ದೊಡ್ಡಮನೆಯ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಒಟ್ಟಿನ ಕಾರ್ಯಕ್ರಮದಿಂದ ನಮಗೆ ಜ್ಞಾನಾರ್ಜನೆ ಆಯಿತು. ಎಸ್, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿ, ತಿಂಡಿ ತಿಂದು ನೀರು ಕುಡಿದು ಗಡಿಯಾರ ನೋಡಿದೆ, ಆಗ ಹೆಂಡತಿ ಬಂದು ನಿಂತಳು, ದೀಪದ ಬೆಳಕಿನ ಮೂಮುತಿ ಹೊಳೆಯುತ್ತಿತ್ತು. ವಾ, ಅನಿಲ್ ಕುಮಾರ್ ತಡಕನ ಹಳ್ಳಿ, ಅನಿಲ್ ಕುಮಾರ್ ತಡಕನ ಹಳ್ಳಿ ಹಿರೇಕೆರೂರಿನಿಂದ, ಒಟ್ಟು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಗುರುಗಳೇ. ಗುರುಗಳೇ, ನಾನು ನಿಯತ್ತಿನಿಂದ ಪರೀಕ್ಷೆ ಬರೆದಿನಿ, ಕಾಪಿ ಮಾಡಿಲ್ಲ, ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದೀನಿ, ಧನ್ಯವಾದ. ಪ್ರಾಮಾಣಿಕವಾಗಿ ಹೇಳಿದಿರಲ್ಲ, ಐ ಲೈಕ್ ಇಟ್. ಹಾ ಗುರುಗಳೇ, ಇಂದು ನೀವು ನಮ್ಮನ್ನೆಲ್ಲ ವಿಮಾನದಲ್ಲಿ ಅಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿ ಅಲ್ಲಿನ ಹಾಸ್ಯ ನಾಟಕ ನೋಡಿ ಬಂದು ಸಂತಸ ಅನುಭವ ಆಯಿತು. ಉಮೇಶ್ ಸಿರಿಗೆರೆ, ವಾ, ಏನು, ನಾನು ಪ್ರಯಾಣ ಮಾಡುತ್ತಿದ್ದೇನೆ, ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ಅದು ತಿಳಿದ ಮಟ್ಟಿಗೆ ಉತ್ತರಿಸಿ ಕೊಟ್ಟಿದ್ದೇನೆ. ಭಾಗವಹಿಸಲು ಕಾರ್ಯಕ್ರಮದಲ್ಲಿ ಮುಖ್ಯ ಮಂಜುಳಾ ಜನಾರ್ದನ್, ಗುಡ್. ಅಲ್ಲಿ ಟ್ರಾವೆಲ್ ಮಾಡ್ತಾನೆ ನೀವು ಉತ್ತರ ಕೊಡ್ತಿರಲ್ಲ, ನಿಮ್ಮ ಆಸಕ್ತಿ ಬಗ್ಗೆ, ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಬಗ್ಗೆ ಇರುವಂತಹ ಅಭಿಮಾನಕ್ಕೆ ನಾವು ಹ್ಯಾಟ್ಸ್ ಆಫ್. ಪ್ರಶಾಂತ್ ಶೆಟ್ಟರ್, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಮಸ್ತೆ ಗುರುಗಳೇ, ಮನಸ್ಸಿಗೆ ಸಮಾಧಾನ ಆಯ್ತು, ಯಾಕಂದ್ರೆ ಒಟ್ಟಿನ ಕಾರ್ಯಕ್ರಮದಲ್ಲಿ ನಾನು ಏನಾದ್ರೂ ಫೇಲ್ ಆದ್ರೆ ಆ ದಿನ ನನ್ನ ನಿದ್ದೆ ಬರೋದೇ ಕಷ್ಟ. ನೀವು ಸಂದೇಶ ಓದುವಾಗ ಗುಡ್ ಅನ್ನೋ ಶಬ್ದ ನಮಗೆ ಕಿವಿ ಬಿದ್ದರೆ ಸಾಕು, ನಮ್ಮ ಮುಖ ಹೂವಿನಂತಾಗುತ್ತೆ. ಒಂದು ಗಂಟೆ ಕಳೆದಿದ್ದೇ ಗೊತ್ತಾಗಲಿಲ್ಲ, ಕಾರ್ಯಕ್ರಮ ಇಷ್ಟ ಆಯಿತು, ಧನ್ಯವಾದ ಅಂತಾರೆ ಶಾರದಾ ಚಿಕ್ಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗಳಗೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ್, ಸೂಪರ್ ಪ್ರೋಗ್ರಾಮ್. ಓಕೆ, ಹಾಗೇನೆ ಗುರುವೇ ನೀವು ಫೈನ್ ಅಂದ್ರೆ ನಾವು ಶೈನ್ ಆಗ್ತೀವಿ, ಗುಡ್ ಅಂದ್ರೆ ನಾವು ಗುಡ್ ಆಗಿರ್ತೇವೆ, ಧನ್ಯವಾದ ವಿಶ್ವಾಸ ಅವಳಂಗೆ. ಸಲ್ಮಾ ಟೀಚರ್ ಪ್ರೋಗ್ರಾಮ್ ಸೂಪರ್ ಅಂದ್ರೆ ಹಾಡುಗಳು ಇಷ್ಟ ಆಯ್ತು ಅಂತಾರೆ ಲತಾ ಅವರು ಭದ್ರಾವತಿಯಿಂದ. ತುಂಬಾ ವಿಶೇಷತೆ ಇದೆ ಸರ್ ಕಾರ್ಯಕ್ರಮದಲ್ಲಿ ಅಂತಾರೆ ಯಾರು ರಶ್ಮಿ ಉಜ್ಜಿನಿಪುರ ಭದ್ರಾವತಿಯಿಂದ. ಓಕೆ ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಸಿಗೆಹಟ್ಟಿ ಶಿವಮೊಗ್ಗದಿಂದ. ನಾನು ಲಾಸ್ಟ್ ಬೆಲ್ ಆದಮೇಲೆ ಆನ್ಸರ್ ಕಳಿಸ್ಬಿಟ್ಟೆ, ಹಾಗಾಗಿ ಮತ್ತೆ ಆನ್ಸರ್ ತಪ್ಪಿತ್ತು. ಬಾಲ್ಯದ ನೆನಪಾಗುತ್ತೆ, ನನಗೆ ಕ್ವಿಜ್ ತುಂಬ ಇಷ್ಟ. ಸರಿ ಇದ್ರು ಇಲ್ದಾದ್ರು ಭಾಗವಹಿಸ್ತಾ ಇದ್ದೆ, ಅದು ಇಂಪಾರ್ಟೆಂಟು, ಭಾಗವಹಿಸೋಕೆ ಬಹಳ ಮುಖ್ಯ. ಓಕೆ ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿತ್ತು, ಖುಷಿ ಆಯಿತು. ಸುಮ್ಮನೆ ತಮಾಷೆಗೆ ಚೆನ್ನಾಗಿತ್ತೆ ಕಾರ್ಯಕ್ರಮ. ಎಸ್ ಆರ್ ಅಸ್ಸಿಕೆರೆ ಧನ್ಯವಾದ. ಓಕೆ ಹಾಗೆಯೇ ಫಣೀಂದ್ರ ವಿನೋಬ್ ನಗರ ಶಿವಮೊಗ್ಗದಿಂದ. ನಾನು ನಿಮ್ಮ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ, ನಿಮ್ಮ ಕಾರ್ಯಕ್ರಮ ಕೇಳಿದೆ ತುಂಬ ಚೆನ್ನಾಗಿ ಮೂಡ್ಬಂತು ಅಂತಾರೆ, ನೆಕ್ಸ್ಟು ಭಾಗವಹಿಸಿ ಫಣೀಂದ್ರ ಅವರು. ಓಕೆ ಹಾಗೆಯೇ ವೀಲಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಭಾಳ ಸುಂದರವಾಗಿತ್ತು ಕಾರ್ಯಕ್ರಮ, ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ, ತುಂಬ ಖುಷಿ ಆಯಿತು. ನೀವು ನಡೆಸ್ಕೊಂಡಂಥ ಕಾರ್ಯಕ್ರಮ ಕೇಳ್ತಾ ಇದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಸರ್, ಧನ್ಯವಾದ ಅಂತ. ಓಕೆ ಧನ್ಯವಾದ ತಮಗೂ ಕೂಡ. ಮಾದನ ಹೆಪ್ಪರದಿಂದ ಶಿವಲಿಂಗಪ್ಪ ಬದ್ರೆ, ಕಾರ್ಯಕ್ರಮ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿ ನಡೆಸ್ಕೊಟ್ರಿ, ಧನ್ಯವಾದ ಅಂತಾರೆ, ತಮಗೂ ಕೂಡ ಧನ್ಯವಾದ. ಹಾಗೆಯೇ ಕಾಗೇಹಳ್ಳದಿಂದ ಮಹೇಶ್ವರಿ, ಕಾರ್ಯಕ್ರಮದಲ್ಲಿ ಸಮಯ ಆಯಿತು ಅಂತಲೇ ನೋಡಿದೆ ಗಡಿಯಾರ, ಕಾರ್ಯಕ್ರಮದಲ್ಲಿ ಸಮಯ ಹೋಯಿತು ಹೆಂಗೆ ಅಂತಲೇ ಗೊತ್ತಾಗಲಿಲ್ಲ ಅಂತ ಅವ್ರು ಹೇಳ್ತಾರೆ ಮಹೇಶ್ವರಿ ಕಾಗೇಹಳ್ಳ. ಓಕೆ ವೆಲ್ ನಿಮ್ಮೆಲ್ಲ ಫೀಡ್ಬ್ಯಾಕನ್ನು ತೊಗೊಂಡಿದ್ದೀನಿ. ಓಕೆ ರೈಟ್, ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಅಲ್ವಾ? ಎಸ್ ಧಾವಿಸೋಣಂತೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ.
1: ಆಕಾಶವಾಣಿ ಕಾವ್ಯವಾಚನ ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಸಂಪೂರ್ಣ ಗಮಕ ವ್ಯಾಖ್ಯಾನ ಸರಣಿ.
2: ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ರಣವರ್ತರ್ ವನ್ನಿರಮ್ಮರ್ ಎಂಬ ಭಾಗವನ್ನ ಕೇಳಿ, ವಾಚನ ಮಾಡಿದ್ದಾರೆ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್.
3: ಹನುಮಂತ ಸಾಗರೋಲ್ಲಂಘನ ಮಾಡಿ ರಾಮ ಕೊಟ್ಟ ಮುದ್ರಿಕೆ ಉಂಗರವನ್ನ ಸೀತಾಮಾತೆಗೆ ತಂದುಕೊಟ್ಟ, ಅದೇ ರೀತಿ ಮಾತೆ ಸೀತೆ ಕೊಟ್ಟ ಚೂಡಾಮಣಿಯನ್ನ ರಾಮನಿಗೆ ತಂದು ಒಪ್ಪಿಸುತ್ತಾನೆ. ರಾಮನ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು. ಹನುಮ ಏನಪ್ಪ, ನಿನ್ನಿಂದ ನಾನು ಉಳಿದಿದೆ, ನಿನ್ನಿಂದ ನಾನು ಬದುಕಿದೆ, ಹನುಮ ಬಾ ಎಂದು ಹನುಮನನ್ನು ಗಾಢಾಲಿಂಗನ ಮಾಡಿಕೊಳ್ಳುತ್ತಾನೆ ಸೀತಾರಾಮ. ಆ ಕೃತಜ್ಞತಾಲಿಂಗನವನ್ನ ಕಂಡು ಎಲ್ಲರ ಕಣ್ಣು ತೇವಗೊಳ್ಳುತ್ತವೆ. ಇನ್ನು ಯುದ್ಧದ ಸಿದ್ಧತೆ ನಡೆಯಬೇಕಿದೆ. ಸುಗ್ರೀವನ ಅಪ್ಪಣೆಯಂತೆ ದಕ್ಷಿಣ ದಿಶಾ ದೈತ್ಯ ಲಂಕಾಮಥನ ವಿಪ್ಲವಕ್ಕೆ ವಾನರ ಮಹಾಸೇನೆ ಹೊರಟಿದೆ. ಹೇಗೆ ಕೇಳಿ

ಹೃದಯ ಉಷಕಾಂತಿ ಧಳ ಧಳ ಧಳಂ ಬೊಳಗಿದುದು

ಫಾಲ್ಗುಣ ಹುಣ್ಣಿಮೆ ಉಷಕ್ಕಾಲದಲ್ಲಿ ರಣಭೇರಿಗಳನ್ನ ಬಾರಿಸುತ್ತ ಘೋರ ಗರ್ಜನೆ ಮಾಡುತ್ತ ಸಮುದ್ರಕ್ಕೆ ಪಡಿ ಸಮುದ್ರದಂತೆ ಈನಿರುವ ವಾನರ ಮಹಾಸೇನೆ ಲಂಕೆಯನ್ನ ನಿರ್ನಾಮ ಮಾಡಲು ಮುಂದುವರಿದು ಹೋಗುತ್ತಿದೆ. ಸುಗ್ರೀವನ ಆಜ್ಞೆಯಂತೆ ಸೇನಾನಿ ನೀಲ ದಾರಿಯ ಕಂಟಕಗಳನ್ನು ನಿವಾರಿಸುತ್ತ ಸಸ್ಯ ಜಲ ಸಮೃದ್ಧಿಯಿಂದ ಕೂಡಿದ ಸಹ್ಯಾದ್ರಿ ಮಲಯಾದ್ರಿಗಳ ಸುಂದರ ಸೀಮೆಯಲ್ಲಿ ಮಹಾಸೇನೆಯೊಂದಿಗೆ ಮುಂದೆ ಮುಂದೆ ಹೋಗುತ್ತಿದ್ದಾನೆ. ವಾನರ ಸೇನೆ ಎಷ್ಟು ದೊಡ್ಡದಿರಬಹುದು ಅದನ್ನ ಕವಿವಾಣಿಯಲ್ಲಿಯೇ ಕೇಳೋಣವೇ.

ರಾಮ ಕಾರ್ಯಕ್ಕಾಗಿ ಹೊರಟ ಸುಗ್ರೀವನ ಆ ಮಹಾಸೇನೆಯನ್ನ ಹೇಗೆ ತಾನೇ ವರ್ಣಿಸುವುದು ಎಂದು ಓದುಗನನ್ನೇ ಪ್ರಶ್ನಿಸುತ್ತಾರೆ ಮಹಾಕವಿ. ಅದು ಹೇಗಿತ್ತೆಂಬುದನ್ನ ಸಹ್ಯಾದ್ರಿಯನ್ನ ಕೇಳು, ಮಲೆಯ ಪರ್ವತವನ್ನ ಕೇಳು, ಕಾಡು ನದಿ ಜಲಪಾತಗಳನ್ನು ಕೇಳು. ಇಂತಹ ಪ್ರತಿಸ್ಪರ್ಧಿ ದೊರೆಯಿತಲ್ಲ, ಮುಂದೇನು ಗತಿ ಎಂದು ಒರಲುತ್ತಿರುವ ಉದ್ವೇಗದಿಂದ ಕೂಡಿರುವ ಸಮುದ್ರವನ್ನ ಕೇಳು. ಅನಂತವನ್ನು ಅಳೆಯಲು ಸಾಧ್ಯವೇ? ಎಣಿಸಲು ಅಳೆಯಲು ಅಸಾಧ್ಯವಾದ ಅಪಾರ ಧೀರ ಶೂರ ಕಿಷ್ಕಿಂದೆಯು ಅಯೋಧ್ಯ ರಾಮ ನಡೆಸುತ್ತಿರಲು ಲಂಕೆಯ ಕಡೆಗೆ ಧಾಂಗುಡಿ ಇಟ್ಟು ಮುನ್ನುಗ್ಗಿ ಹೋಗತೊಡಗಿತು.

ಮಹಾಪರಾಕ್ರಮಶಾಲಿಗಳಾದ ಗಜ ಗವಯ ಗವಾಕ್ಷ ಎಂಬ ಮೂವರು ಹುಲಿ ಸಿಂಹ ಕರಡಿ ಮುಂತಾದ ಪ್ರಾಣಿಗಳ ಶರೀರವನ್ನು ಹೊಂದಿರುವ ತಮ್ಮ ಮಹಾಸೇನೆಯೊಂದಿಗೆ ಮುಂದೆ ಹೊರಟರು. ಬಲಗಡೆಯಲ್ಲಿ ಭಾರೀ ಗದೆಗಳನ್ನು ಹೊತ್ತ ಮಹಾಸೈನ್ಯದೊಂದಿಗೆ ವಾನರ ಶ್ರೇಷ್ಠನಾದ ಋಷಭನು ಸಿಂಹನಾದ ಮಾಡುತ್ತಾ ಮುನ್ನಡೆದನು. ರುದ್ರನ ಶೂಲದ ಸಹೋದರರು ಎನ್ನುವ ದೊಡ್ಡ ದೊಡ್ಡ ಶೂಲಗಳನ್ನು ಹಿಡಿದು ಶತ್ರುಗಳ ಎದೆ ಬಿರಿಯುವಂತೆ ತನ್ನ ದಳದೊಂದಿಗೆ ಧಾವಿಸುತ್ತಿದ್ದಾನೆ ಗಂಧಹಸ್ತಿ. ಎಡಭಾಗದಲ್ಲಿ ಕೋಟಿ ಕೋಟಿ ಈಟಿಗಳನ್ನ ಮೇಲಕ್ಕೆತ್ತಿ ಮುಂದೆ ಸಾಗುತ್ತಿರುವ ಭಾರೀ ಸೈನ್ಯಕ್ಕೆ ದಳಪತಿಯಾಗಿದ್ದಾನೆ ಗಂಧಮಾದನ. ಯಾರಿದ್ದಾರೆ ಹಿಂದೆ?

ಹಿಂದೆ ಅಂಗದ, ಜಾಂಬವ, ಸುಸೇನ, ಶತಬಲಿ, ದದಿಮುಖ, ಪ್ರಧಂಗ, ನಳ, ದ್ವಿವಿಧ ಮುಂತಾದ ನಾಯಕರು ಲಕ್ಷ ಕೋಟಿ ಸೈನ್ಯದೊಂದಿಗೆ ಕೂಡಿ ಬರುತ್ತಿದ್ದಾರೆ. ಆಂಜನೇಯನ ಅಂಗರಕ್ಷೆಯಲ್ಲಿ ರಾಮ ಲಕ್ಷ್ಮಣರೊಡನೆ ಹೊರಟಿದ್ದಾನೆ ಕಿಷ್ಕಿಂಧಾಧಿಪತಿ ಸುಗ್ರೀವ. ಶಿಶಿರ ಕಳೆದು ವಸಂತಾಗಮನವನ್ನ ಎಷ್ಟು ಸೊಗಸಾಗಿ ವರ್ಣಿಸಿದ್ದಾರೆ ಪ್ರಕೃತಿ ಕವಿ ಕುವೆಂಪು. ಕೇಳೋಣ.

ಗೊಂಬಿಗಳ ಹಿಂಡು ಚಳಿಗಾಲಕ್ಕೆ ಚರಮಗೀತೆಯನ್ನ ಹಾಡಿದರೆ ಸುಗ್ಗಿಯ ನಾಟಕಕ್ಕೆ ಕೋಗಿಲೆ ತನ್ನ ಇಂಪಾದ ಕಂಠದಿಂದ ಪಂಚಮ ಸ್ವರ ಹಿಡಿದು ನಾಂದಿ ಹಾಡುತ್ತೆ. ಪರಿಮಳಯುಕ್ತವಾದ ಮಂದ ಮಾರುತ ಮೈಗೆ ಹಿತವನ್ನುಂಟು ಮಾಡುತ್ತೆ. ಚಳಿಗಾಲದಲ್ಲಿ ಎಲೆ ಉದುರಿ ಬೋಳಾದ ಮರಗಳೆಲ್ಲ ಚಿಗುರೆಲೆಗಳಿಂದ ಕೂಡಿ ಮನಸ್ಸಿಗೆ ಅಮಿತಾನಂದವನ್ನುಂಟು ಮಾಡುತ್ತೆ. ಸಹ್ಯಾದ್ರಿಯ ಮಲಯಾದ್ರಿಯ ಅಮಿತ ಸೌಂದರ್ಯ ಸುಖವನ್ನ ಅನುಭವಿಸುತ್ತ ರಾಮಸಖ ಸುಗ್ರೀವನ ಸೇನೆ ಮುನ್ನುಗ್ಗುತ್ತಾ ಬರುತ್ತಿರಲು ದಾರಿಯಲ್ಲಿ ಸಿಕ್ಕ ತೊರೆ ಕೆರೆಗಳೆಲ್ಲ ಅವರ ಬಾಯಾರಿಕೆಗೆ ಬತ್ತಿದವು. ಮರದ ಹಣ್ಣುಗಳೆಲ್ಲ ಖಾಲಿಯಾದವು. ಕಲ್ಗೂಡಿನಲ್ಲಿ ಮರದ ಕೊಂಬೆಯಲ್ಲಿ ಕಟ್ಟಿದ ಜೇನುಗೂಡಿನ ಜೇನೆಲ್ಲಾ ಬರಿದಾಯಿತು. ಕೋಟ್ಯಾನು ಕೋಟಿ ಜೇನುಗಳು ಆಕಾಶಕ್ಕೆ ಹಾರೋಣ ಅವುಗಳಿಂದ ಆಕಾಶವೇ ಕಪ್ಪಾಯಿತು. ಮಹಾಸೇನೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎನ್ನುತ್ತ ಎಲ್ಲೂ ನಿಲ್ಲದೆ ಮುನ್ನುಗ್ಗಿ ಹೋಗುತ್ತಿದೆ.

0: ಕಾವಣೇಶ್ವರ ತನ್ನ ಗೂಢಚಾರರನ್ನು ಇಡಲು ಬೆಳೆಸಿದ ಸೀಗೆಯ ಮೆಳೆಗಳನ್ನು ಕಂಡಲ್ಲಿ ಕರೆಸುತ್ತ ಎಲ್ಲೂ ನಿಲ್ಲದೆ ಹಗಲಿರಲು ತನ್ನ ಪಡೆಯನ್ನು ಮುನ್ನಡೆಸುತ್ತ ಸೇನಾನಿ ಅಗ್ನಿಯ ಮಗ ನೀಲ ಬರುತ್ತಿದ್ದಾನೆ. ಇದ್ದಕ್ಕಿದ್ದಂತೆ ಮಹಾಸೇನೆಗೆ ಅದ್ಭುತವಾದ ಭವ್ಯವಾದ ಮಹೇಂದ್ರ ಪರ್ವತ ಎದುರಾಯಿತು. ವಾಯುಪುತ್ರ ಹನುಮಂತ ತಾನು ಸಾಗರೋಲ್ಲಂಘನ ಮಾಡುವುದಕ್ಕೆ ಹಾರು ಹಲಗೆ ಮಾಡಿಕೊಂಡ ಆ ಮಹೇಂದ್ರ ಪರ್ವತದ ಉನ್ನತಿಯನ್ನ, ಘನತೆಯನ್ನ, ಹಿರಿಮೆಯನ್ನ, ಗರಿಮೆಯನ್ನ ರಾಮ ಲಕ್ಷ್ಮಣ ಸುಗ್ರೀವರಿಗೆ ತಿಳಿಸುತ್ತಾನೆ. ಹಾಗೆಯೇ ಸಂಪಾದಿ ಕುಳಿತಿದ್ದ ಶಕುನಿ ಶಿಲೆಯ ಬಗ್ಗೆಯೂ ಹೇಳುತ್ತಾನೆ. ಹಾಗೆಯೇ ದಕ್ಷಿಣ ದಿಕ್ಕಿಗೆ ಜಾನಕಿಯನ್ನು ಅರಸುತ್ತಾ ಹೋದ ವಾನರ ಪಡೆ ಸಭೆ ಸೇರಿದ ಪ್ರದೇಶ, ಲಂಕೆ ಇರುವ ದಿಕ್ಕು, ಅದರ ದೂರ, ಅದರ ಸಂಪತ್ತು ಇವುಗಳ ಬಗ್ಗೆ ವರ್ಣಿಸುತ್ತಾನೆ ಹನುಮಂತ. ಹೀಗಿರಬೇಕಾದರೆ ಅತೀ ಸಮೀಪದಲ್ಲಿದ್ದ ಬೆಟ್ಟದ ಸಾಲುಗಳಿಂದ ಮರೆಯಾಗಿದ್ದ ಸಾಗರದ ಅಲೆಗಳ ಆರ್ಭಟ, ಸಲಿಲ ನಿರ್ಘೋಷ ರಾಮನಾದಿಯಾಗಿ ಮಹಾಸೇನೆಯ ಕಿವಿಗೆ ಅಪ್ಪಳಿಸುತ್ತದೆ.
1: ಅಯೋ ನಿಜಾವಲ್ಲಭ ಮನಂ ಪ್ರಫುಲ್ಲಿಸುತ್ತಿರಲ್,

ಸಮುದ್ರ ಘೋಷವನ್ನ ಕೇಳಿ ರಾಮನ ಮನಸ್ಸು ಮುದಗೊಂಡಿದೆ. ತಮ್ಮ ಬಹುದಿನಗಳ ಆಸೆ ಈಡೇರಿತೆಂದು ಸಡಗರದಿಂದ ಕಪಿಗಳು ಬೆಟ್ಟಗಳನ್ನು ಹತ್ತಿ ತದೇಕ ಚಿತ್ತದಿಂದ ನೋಡುತ್ತಿದ್ದಾರೆ. ತಮ್ಮ ದಳಪತಿಗಳ ಆಜ್ಞೆಯಂತೆ ಮತ್ತೆ ಇಳಿದು ದಾರಿಯಲ್ಲಿ ನಡೆದು ಸಮುದ್ರ ತೀರ ಸೇರಿದ್ದಾರೆ. ಸಾಗರಕ್ಕೆ ತಾವು ಪ್ರತಿಸ್ಪರ್ಧಿಗಳೋ ಎಂಬಂತೆ ಇರುವ ಆ ಮಹಾಸೇನೆ ಬಿಳಿಯ ಮರಳಿನ ರಾಶಿಯಲ್ಲಿ ಬೀಡು ಬಿಟ್ಟಿದೆ. ಆ ಮಹಾಸಾಗರವನ್ನ ಕಂಡು ಆನಂದ ಪುಳಕಿತನಾಗಿದ್ದಾನೆ ಆನಂದ ರಾಮ.

ಮಹಾಸಾಗರವನ್ನ ಪಡೆದಿದೆಯೋ ಎಂಬಂತೆ ಇರುವ ಆ ಮಹಾಸಾಗರವನ್ನ ಕಂಡು ಅಲೌಕಿಕ ಆನಂದವನ್ನು ಅನುಭವಿಸುತ್ತಿದ್ದಾನೆ ಶ್ರೀರಾಮ. ಆ ಮಹಾಸಾಗರದ ಭವ್ಯತೆ, ಶ್ರೇಷ್ಠತೆ, ವಿಶಾಲತೆ ಒಂದರ ಮೇಲೊಂದು ದಡಕ್ಕೆ ಅಪ್ಪಳಿಸುವ ದೊಡ್ಡ

ಎದುರಿನಲ್ಲಿ ನೀಲಿ ಮಹಾಸಮುದ್ರ, ಮೇಲೆ ನೀಲಿ ಆಕಾಶ. ಮುನ್ನೀರ್ಗೆನೆಯೇ ಬಾನೋ, ಬಾನ್ಗೆನೆಯೇ ಮುನ್ನೀರೋ, ಅಥವಾ ಎರಡೂ ತಾನೇನೋ? ಸಾಗರ ದೊಡ್ಡದೋ ಗಗನ ದೊಡ್ಡದೋ, ನಮ್ಮ ಊಹೆಗೂ ಕಲ್ಪನೆಗೂ ನಿಲುಕದ ವಿಶಾಲವಾದ ಸಾಗರಕ್ಕೆ ಸಾಗರವೇ ಸಾಟಿ, ಗಗನಕ್ಕೆ ಗಗನವೇ ಸಾಟಿ. ಅವುಗಳಿಗೆ ಹೋಲಿಸಲು ಮತ್ತೊಂದಿಲ್ಲ. ಗಗನ ಸಾಗರ ಆ ಎರಡು ಮಹಾನ್ ನೀಲದ್ವಯಂಗಳನ್ನ ತನ್ನ ಕಣ್ಣುಗಳಿಂದ ಹೀರಿದ್ದಾನೆ ಶ್ರೀರಾಮ. ಆತನ ಅಂತಃಕರಣ ಕರಗಿ ಆ ನೀಲಿ ವರ್ಣ ಆತನ ನಾಳಗಳಿಂದ ಆತನ ಅಂಗೋಪಾಂಗಗಳಿಗೆ ಹರಿದು ನೀಲಮೇಘ ಶ್ಯಾಮನಾದ ಮನ್ಮಥ ಸದೃಶ ರೂಪನ್ನ ಹೊಂದಿದ ಶ್ರೀರಾಮ ಇಂದೀವರ ಶ್ಯಾಮನಾದ ಎನ್ನುತ್ತಾರೆ ಮಹಾಕವಿ. ಆ ಮಹಾಸಮುದ್ರ ತೀರದ ಮರಳ ರಾಶಿಯಲ್ಲಿ ಶಿಬಿರಗಳನ್ನು ನಿರ್ಮಾಣ ಮಾಡಲು ಅಪ್ಪಣೆ ಮಾಡಿದ್ದಾನೆ ಮಹಾಸೇನಾನಿ ನೀಲ.

0: ಮಹಾಸೇನಾನಿ ನೀಲನ ಆಜ್ಞೆಯಂತೆ ಕ್ಷಣ ಮಾತ್ರದಲ್ಲಿ ಸಾವಿರಾರು ಶಿಬಿರಗಳು ನಿರ್ಮಾಣವಾದವು. ವಲಸೆ ಹಕ್ಕಿಗಳು ತಮ್ಮ ಸೀಮೆಯನ್ನ ಬಿಟ್ಟು ಬಹುದೂರ ಸಾಗಿದ ಮೇಲೆ ರಕ್ಕೆಗಳು ಬಳಲಿದಾಗ ಮೊದಲು ಸಿಕ್ಕ ನೆಲದಲ್ಲಿ ಇಳಿದು ವಿಶ್ರಮಿಸುವಂತೆ ಬಹಳ ದೂರ ನಡೆದು ಬಂದ ಆ ಮಹಾಸೇನೆ ಕಡಲ ತೀರದಲ್ಲಿ ವಿಶ್ರಮಿಸಿಕೊಳ್ಳತೊಡಗಿತು. ಅಡುಗೆಯ ಭರಾಟೆ ಶಿಬಿರಗಳಲ್ಲಿ ಪ್ರಾರಂಭವಾಯಿತು.
1: ಇದುವರೆಗೆ ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ರಣವರ್ತರ್ ವನ್ನಿರಮ್ಮರ್ ಎಂಬ ಭಾಗವನ್ನ ಕೇಳ್ತಾ ಇದ್ರಿ. ವಾಚನ ಮಾಡಿದವರು ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್.
2: ಶ್ರೀ ಕುವೆಂಪು ವಿರಚಿತ ರಾಮಾಯಣ ದರ್ಶನ ಕಾವ್ಯದ ಗಮಕ ವ್ಯಾಖ್ಯಾನ ಕೇಳುತ್ತಿದ್ದೀರಿ.

ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇಲ್ಲಿ ಉಚಿತವಾಗಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು 18 ರಿಂದ 49 ವರ್ಷ ವಯೋಮಿತಿಯೊಳಗಿರಬೇಕು. 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿರುವ ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳಲು ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ವಸ್ತ್ರಚಿತ್ರ ಕಲಾ ಉದ್ಯಮ ತರಬೇತಿ ಅವಧಿ 30 ದಿನಗಳು. ಪ್ರಾರಂಭದ ದಿನಾಂಕ 1/6/2026. ಹೈನುಗಾರಿಕೆ ಹಾಗೂ ಎರೆಹುಳು ಗೊಬ್ಬರ ತಯಾರಿಕೆ 12 ದಿನಗಳ ಅವಧಿ. ಪ್ರಾರಂಭದ ದಿನಾಂಕ 4/6/2026. ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರ್ ಸರ್ವಿಸಸ್ ತರಬೇತಿ ಅವಧಿ 30 ದಿನಗಳು. ಪ್ರಾರಂಭದ ದಿನಾಂಕ 14/6/2026. ಕುರಿ ಸಾಕಾಣಿಕೆ 12 ದಿನಗಳ ಅವಧಿ. ಪ್ರಾರಂಭದ ದಿನಾಂಕ 18/6/2026. ಆಸಕ್ತರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು, ಪಿನ್ ಕ್ರಮಾಂಕ 577216, ಶಿವಮೊಗ್ಗ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9481955721. ಇನ್ನೊಂದು ಸಂಖ್ಯೆ 9449371579. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಮಾಜಿ ಸೈನಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯು ದಿನಾಂಕ 29/5/2026 ರಿಂದ 6/6/2026 ರವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಆಸಕ್ತ ಮಾಜಿ ಸೈನಿಕರು ತಮ್ಮ ಗುರುತಿನ ಚೀಟಿ, ಸೇನಾ ಸೇವಾ ನಿವೃತ್ತಿ ಪುಸ್ತಕಗಳೊಂದಿಗೆ ಉಪನಿರ್ದೇಶಕರು, ಬಂದೀಖಾನೆಗಳ ಮುಖ್ಯ ಅಧೀಕ್ಷಕರು, ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಅಕಾಡೆಮಿ, ಕಾಳಿದಾಸ ರಸ್ತೆ, ಗಾಂಧಿನಗರ ಮಹಾಬೋಧಿ ಸೊಸೈಟಿಯ ಹತ್ತಿರ ಫ್ರೀಡಂ ಪಾರ್ಕ್ ಬೆಂಗಳೂರು ಇವರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9480806400. ಇನ್ನೊಂದು ಸಂಖ್ಯೆ 9632496560.

ಸಮಯ 11:30 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಈಗ ಸೇವಾ ಮಾಹಿತಿ.

ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣ. ಪ್ರಾರಂಭಕ್ಕೆ ಪದ್ಮಿನಿ ಸುಧೀರ್ ಹಾಡಿರುವ ಕೆಸಿ ಶಿವಪ್ಪ ಅವರ ಕವನ ಕನಸಿಗೊಂದು.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮ. ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ಸಂಘಟಕರಿಂದ ಶಿವನ ಪೂಜೆಯ ಹಾಡುಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ಸಂಗಡಿಗರಿಂದ ಶಿವನ ಪೂಜೆಯ ಹಾಡುಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7 ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ

0: ದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆಯ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸ ದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ ಎಐ 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆಯ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ SMS ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28ನೇ ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುನೀತಾ ವಿಹಾರ.
3: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಪ್ರಿಯ ಶ್ರೋತೃ ಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತಾ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜರತ್ ಇಬ್ರಾಹಿಂ ಅಲೈಹಿಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು, ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದ್ ಉಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ, ಇದರ ಕುರಿತು ಕೆಲವು ಮನಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
4: ಮುಹಮ್ಮದ್ ಪೈಗಂಬರ್ ಅವರ ನುಡಿಮುತ್ತುಗಳು. ಒಂದು, ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ, ಈದ್ ಉಲ್ ಅಜ್ಹಾ ಅಂದರೆ ತ್ಯಾಗ, ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ, ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. ಎರಡು, ತ್ಯಾಗ ಬಲಿದಾನವು ಹಜರತ್ ಇಬ್ರಾಹಿಂ ಅಲೈಹಿಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ. ಮೂರು, ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. ನಾಲ್ಕು, ಬಲಿದಾನವು ತ್ಯಾಗ, ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. ಐದು, ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. ಆರು, ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. ಏಳು, ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು, ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು, ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. ಎಂಟು, ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ.
2: ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. ಕೆಎಂ ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ.

0: ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶ ವಾಹಕರೆ

ಎಂಬ ವಿಶ್ವಾಸ, ಐದು ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನ ಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ ಪುಣ್ಯ ಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ, ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯ ಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷ ಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು, ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದ್ ಉಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆ ಇದೆ. ಈದ್ ಉಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು, ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು, ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರಾ ಅಸ್ಸಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿ ಅರ್ಪಿಸಲು ತಯಾರಾದರು. ಆ ಸಮಯದಲ್ಲಿ ದೇವನು ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿಯರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. ಒಂದು ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, ಎರಡನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ, ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರಾ ಅಲ್ ಹಜ್ 22:38.
ಅಂದರೆ

0: ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗ ಬಲಿದಾನವು ಕಡ್ಡಾಯವಲ್ಲ, ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗ ಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲಾ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುತ್ತಾ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯೊಂದಿಗೆ ಒಂದುಗೂಡುತ್ತಾರೆ. ಕೊನೆಯದಾಗಿ ಈದುಲ್ ಅಜ್ಹಾ ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುವುದರ ಜೊತೆಗೆ ದೇವನ ಮೇಲಿನ ಭಕ್ತಿ, ಮಾನವ ಸೇವೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಈದುಲ್ ಅಜ್ಹಾ ಕೇವಲ ಒಂದು ಹಬ್ಬವಲ್ಲ, ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನನ್ನ ಈ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈದುಲ್ ಅಜ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.
1: ಅತ್ಯಂತ ಅರ್ಥಪೂರ್ಣವಾದ ಮಾತುಗಳು. ಕೊನೆಯದಾಗಿ ನಸ್ರೀನ್ ತೌಸೀಫ್ ಅವರಿಂದ ಒಂದು ಸುಂದರ ಹಾಡನ್ನು ಕೇಳೋಣ. ರಚನೆ

0: ಇಂದಿನ ಈದ್ ಉಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲಾ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್.
1: ಕೇಳುಗರೇ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.

0: ಸಮಯ 12:35. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ಕೇಳುಗರೇ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮೂರ್ಛೆ ರೋಗ,

ಈ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಜಿ ರೂಪಾ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾ ಇದ್ದಾರೆ ಹೆಚ್ ಎಂ ಮಹೇಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹಾಗೆಯೇ ಒಂದು ಗಂಟೆಗೆ ಪ್ರಸಾರ ಆಗ್ತಾ ಇದೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ನೈಜ ಚರ್ಮ ಕುಶಲಕರ್ಮಿಗಳಿಗೆ ಕರಕುಶಲತೆಯ ಕೌಶಲ್ಯ ಹಾಗೂ ಪಾದರಕ್ಷೆಗಳ ತಯಾರಿಕೆಯ ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಜಾತಿ ಮತ್ತು ವೃತ್ತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ನಿಗಮದಿಂದ ಪಡೆದ ದಾಖಲೆ ಇವುಗಳನ್ನೆಲ್ಲ ಲಗತ್ತಿಸಿ ಡಾಕ್ಟರ್ ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ರೆಡ್ಕರ್ ಭವನ್, ಮಿಲ್ಲರ್ಸ್ ಟ್ಯಾಂಕ್, ವಸಂತನಗರ, ಬೆಂಗಳೂರು, ಇವರಿಗೆ ಮೇ 30 ಸಲ್ಲಿಸುವಂತೆ ಶಿವಮೊಗ್ಗ ರೆಡ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ, ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ, ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ಇಂದಿನ ವಿಷಯ ಮೂರ್ಛೆ ರೋಗ. ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ರೂಪಾ ಕೆಜಿ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಇಂದಿನ ವಿಷಯ ಮೂರ್ಛೆ ರೋಗ. ಪ್ರಾರಂಭದಲ್ಲಿ ಈ ಮೂರ್ಛೆ ರೋಗದ ಕುರಿತಾಗಿ ತಾವು ಈ ಮೂರ್ಛೆ ರೋಗ ಅಂದ್ರೆ ಏನು, ಅದರ ಒಂದು ವಿವರಣೆಯನ್ನು ಯಾವ ರೀತಿ ಹೇಳ್ತೀರಾ ಮೇಡಮ್?
2: ಮೂರ್ಛೆ ರೋಗ ಅನ್ನೋದು ಒಂದು ಮೆದುಳಿನ ಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಮೆದುಳಿನ ಕಾಯಿಲೆ ಇದು. ಸೊ ಈ ಮೆದುಳಿನ ಕೋಶದಲ್ಲಿ ಏನಾಗಿರುತ್ತೆ, ಒಂದು ಸ್ಪಾರ್ಕ್ ಬರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಈಗ ನಾವು ಎಲೆಕ್ಟ್ರಿಸಿಟಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಏಕಾಏಕಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ದೇಹದಲ್ಲಿ ಆಗುವ ಲಕ್ಷಣಗಳಿಗೆ ನಾವು ಮೂರ್ಛೆ ರೋಗ ಅಂತ ಕರಿತೇವೆ. ಮತ್ತೆ ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅನ್ನೋದು ಏನಂತ ಹೇಳಿದ್ರೆ, ಪದೇ ಪದೇ ಬರ್ತಾ ಇದ್ರೆ ಅಥವಾ 2-3 ಬಾರಿ ಈ ತರ ಮೂರ್ಛೆ ರೋಗ ಲಕ್ಷಣ ಕಂಡುಬಂದು ಅದು ಅನ್ಪ್ರೋವೋಕ್ಡ್ ಸೀಶಸ್, ಅನ್ಪ್ರೋವೋಕ್ಡ್ ಅಂದ್ರೆ ಈ ಕಾರಣ ಇಲ್ಲದೇನೆ 24 ಗಂಟೆ ಗ್ಯಾಪ್ ಅಲ್ಲಿ 2-3 ಸರಿ ಪದೇ ಪದೇ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಎಪಿಲೆಪ್ಸಿ ಅಂತ ಕರಿತೇವೆ. ಅಥವಾ ಸಿಂಗಲ್ ಯಾವುದೋ ಒಂದು ಚಿಕ್ಕದಾಗ ಯಾವುದೋ ಒಂದು ಕಾರಣದಿಂದ ಒಂದೇ ಸರಿ ಈ ಲಕ್ಷಣ ಕಂಡು

0: ಆದಾಗ ಅದನ್ನ ನಾವು ಸಿಂಪಲ್ ಸೀಶರ್ಸ್ ಅಂತ ಹೇಳ್ತೀವಿ. ಸೊ ಸೀಶರ್ ಅನ್ನೋದು ಬೇರೆ, ಎಪಿಲೆಪ್ಸಿ ಅನ್ನೋದೇ ಬೇರೆ. ಸೀಶರ್ ಅನ್ನೋದು ಯಾವಾಗ್ಲೂ ಒಂದ್ಸರಿ ಬಂದ್ ಹೋಗ್ಬೋದು, ಯಾರಿಗಾರು ಬರ್ಬೋದು. ಅದು ಸುಮಾರು ನಾವು ಏನ್ ಹೇಳ್ತಾರೆ ಅಂದ್ರೆ, ಈಗ ಇಡೀ ಜೀವನದಲ್ಲಿ ಒಂದು 10% ಜನಕ್ಕೆ ಸೀಶರ್ ಬರೋ ಚಾನ್ಸಸ್ ಇರುತ್ತೆ. ಯಾವ್ದೋ ಒಂದ್ ಕಾರಣ ಆಗಿರ್ಬೋದು, ಒಂದು ಲವಣಾಂಶ ಕಡಿಮೆ ಆದಾಗ ಬಂದಿರಬಹುದು, ಅಥವಾ ಜ್ವರ ಜಾಸ್ತಿ ಆದಾಗ ಚಿಕ್ಕ ಮಗು ಇದ್ದಾಗ ಏನೋ ಬಂದಿರಬಹುದು. ಎಷ್ಟೋ ಕಾರಣದಿಂದ ಅದು ತುಂಬಾ ಸಿಂಪಲ್ ಕಂಡೀಷನ್, ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದು ಸೀಶರ್ಸ್. ಎಪಿಲೆಪ್ಸಿ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಮತ್ತೆ ಅನ್ಪ್ರೋವೋಕ್ಡ್ ಸೀಶರ್ ಆಗುತ್ತೆ. ಇದಕ್ಕೆ ದೀರ್ಘಕಾಲ ಚಿಕಿತ್ಸೆ ಕೊಡಬೇಕು. ನಾವು ಹೇಳಿದಾಗೆ ಈಗ ಬ್ರೈನ್ ಅಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅನ್ನೋದು ನಡೀತಾ ಇರುತ್ತೆ, ಸರಾಗವಾಗಿ ಒಂದು ಮ್ಯೂಸಿಕಲ್ ನೋಟ್ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಏಕಾಏಕಿ ಅದರಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ಮೂರ್ಛೆ ರೋಗ ಅಂತ ಕರಿತೀವಿ ಅದನ್ನು.
1: ಇಷ್ಟವರೆಗೂ ಮೂರ್ಛೆ ರೋಗ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಈ ಮೂರ್ಛೆ ರೋಗ ಬರುತ್ತೆ ಅಂತ?
0: ಪ್ರಪಂಚಾದ್ಯಂತ ನೋಡಿದಾಗ ಕಾರಣಗಳು ತುಂಬಾ ಇದೆ. ಈಗ ನಮ್ ದೇಶದಲ್ಲಿ ಅಷ್ಟೇ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಅದೇ ನಮಗೆ ಮುಖ್ಯ ಆಗಿರುತ್ತಲ್ವಾ. ತುಂಬಾ ಕಾಮನ್ ಆಗಿ ಕಾಣಿಸ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ನ್ಯೂರೋಸಿಸ್ಟ್ ಸರ್ಕೋಸಿಸ್ ಅಂತ ಹೇಳ್ತೇವೆ. ನ್ಯೂರೋಸಿಸ್ಟ್ ಸರ್ಕೋಸಿಸ್ ಅಂದ್ರೆ ಒಂದು ಜಂತುಳದಿಂದ ಬರ್ತಕ್ಕಂತ ಕಾರಣ ಇದು. ಈ ಟೈಪ್ ಆಫ್ ಇನ್ಫೆಕ್ಷನ್ಸ್, ಈ ಜಂತುಳ ಇರುತ್ತಲ್ವಾ, ಇದು ಎಲ್ಲಿರುತ್ತೆ, ಇದು ಹೇಗ್ ಬರುತ್ತೆ, ಮನುಷ್ಯ ದೇಹ ಹೆಂಗ್ ಸೇರುತ್ತೆ, ಹೆಂಗೆ ಮೆದುಳಿಗೆ ಹೋಗುತ್ತೆ, ಅದ್ಯಾಕೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಸಣ್ಣ ಜಂತುಳ ಏನಿರುತ್ತೋ, ಇದು ನಾವು ಗೆಡ್ಡೆ ಗೆಣಸು ಬೆಳಿತೀವಲ್ಲ, ಈ ಸೊಪ್ಪು ತರಕಾರಿ ಬೆಳಿತೀವಲ್ಲ, ಆ ರೂಟ್ಸ್ ಅಲ್ಲಿ ಆ ಬೇರಲ್ಲಿರುತ್ತೆ, ಒಂದು ಚಿಕ್ಕ ಮಣ್ಣಿಂದ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಸೊ ಇದೇನಾಗುತ್ತೆ, ಅದು ಆಹಾರ ಪದಾರ್ಥನ ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಶುದ್ಧೀಕರಿಸಿಲ್ಲ ಅಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಹಾಕಿ ಸರಿಯಾಗಿ ತರಕಾರಿಗಳನ್ನ ಬೇರೆಲ್ಲ ಕಟ್ ಮಾಡಿ ತೆಗೆದು ಅದನ್ನ ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳೆದು ಸರಿಯಾಗಿ ಬೇಯಿಸಬೇಕು. ಇಲ್ಲಾದ್ರೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಜಂತುಳಗಳು ಏನಿರುತ್ತೋ ಈ ಕರ್ಬೇವು ಸೊಪ್ಪಿನಲ್ಲಿ, ಮೂಲಂಗಿಯಲ್ಲಿ, ಕ್ಯಾರೆಟ್ ಅಲ್ಲಿ, ಹಂಗೆ ಸರಿಯಾಗಿ ತುಳಿದೆ ತಿಂತಾರಲ್ವಾ, ಅಥವಾ ಈ ಹೊರಗಡೆ ಹೋದಾಗ ಏನಾದ್ರು ಮೋಮೋಸ್ ಗಿಮೋಸ್ ಎಲ್ಲ ತಿಂತಾರೆ, ಅದರಲ್ಲೆಲ್ಲ ಕ್ಯಾಬೇಜ್ ಎಲ್ಲ ಇರುತ್ತೆ, ಅದು ಸರಿಯಾಗಿ ತೊಳೆದಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಪಾನಿಪುರಿ ಮಸಾಲ ಪುರಿ ತಿನ್ನಕ್ ಹೋಗ್ತಾರಲ್ಲ, ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ಲ, ಅದು ಸರಿಯಾಗಿ ಅವ್ರು ತೊಳೆದಿಲ್ಲ ಅಂತ ಹೇಳಿದ್ರೆ ಅದ್ರ ಜಂತುಳದ ಮೊಟ್ಟೆ ಇದ್ರೆ ಅದೇನಾಗುತ್ತೆ, ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ದೇಹಕ್ಕೆ ಸೇರ್ಕೊಂಡಾಗ ರಕ್ತದ ಮೂಲಕ ಹೋಗಿ ಮೆದುಳಲ್ಲಿ ಸೇರ್ಕೊಂಡಾಗ ಅದೇನ್ ಮಾಡುತ್ತೆ, ಅಲ್ಲಿ ಒಂದು ಗಾಯ ಆಗಿ ಉಳಿಯುತ್ತೆ, ಒಂದು ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ. ಸೊ ಅದು ಮುಂದೊಂದು ದಿವಸ ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ. ಯಾಕಂದ್ರೆ ಆ ಪೋರ್ಷನ್ ಮೆದುಳಿನ ಕೋಶ ಡ್ಯಾಮೇಜ್ ಮಾಡುತ್ತಲ್ವಾ, ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮೂರ್ಛೆ ರೋಗ ಬರಬಹುದು, ಒಂದು ಕಾರಣ. ಸೊ ಇದು ಕಾಮನ್ ಕಾರಣ. ಇದು ನಾವು ಸುಮಾರು ಒಂದು 40-60% ನಮ್ಮ ದೇಶದಲ್ಲಿ ನೋಡ್ತಕ್ಕಂಥದ್ದು ತುಂಬಾ ಕಾಮನ್. ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ, ಯಾಕಂದ್ರೆ ಅವ್ರು ಕೈ ತೊಳಿದೆ ತಗೊಳ್ತಾ ಇರ್ತಾರೆ, ಅಥವಾ ಇವನ್ ನೀರಿಂದನೂ ಬರಬಹುದು, ಇದು ನೀರ್ ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನೀರ್ ಮೂಲಕ ಬರಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಪೋರ್ಕ್ ತಿಂತಾರಲ್ವಾ ಈ ಹಂದಿ ಮಾಂಸ ತಿನ್ನೋರಲ್ಲಿ, ಅವರುಗಳು ಅದನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳಿದಾಗ ಹಂದಿ ಮಾಂಸದಲ್ಲಿ ಇರ್ತಕ್ಕಂತ ಒಂದು ಜಂತುಳ ಏನಿರುತ್ತೋ ಅದು ದೇಹದಲ್ಲಿ ಸೇರ್ಕೊಂಡು ಈ ತರ ಸೇಮ್ ಇದೇ ರೀತಿ ಲಕ್ಷಣ ಕಾಣಿಸ್ಬರ್ಬಹುದು, ಮೂರ್ಛೆ ರೋಗ ಆಗೋದು ಮುಂದೊಂದು ದಿವಸ. ಒಂದು ಎರಡನೇದ ಅಂತ ಹೇಳಿದ್ರೆ, ನೆಕ್ಸ್ಟ್ ಕಾರಣ ಏನಂದ್ರೆ ಸೆರೆಬ್ರಲ್ ಪಾಲ್ಸಿ. ನಮ್ಮ ದೇಶದಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ. ಏನಿದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಮೆದುಳಲ್ಲಿ ಡ್ಯಾಮೇಜ್ ಆಗೋದು, ಅದು ಹುಟ್ಟಿದ ನಂತರ ಆಗ್ತಕ್ಕಂಥದ್ದು, ಅಥವಾ ಗರ್ಭದಲ್ಲಿ ಇರುವಾಗ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ ಕಾರಣದಿಂದ, ಅಥವಾ ಈ ಡೆಲಿವರಿ ಟೈಮ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂತ ಹೇಳ್ತೀವಿ. ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂದ್ರೆ, ಮಗು ಹುಟ್ಟಿದ ಕೂಡಲೇ ಅಳಬೇಕು ಚೆನ್ನಾಗಿ, ಆಕ್ಸಿಜನ್ ಸರಿಯಾಗಿ ಬ್ರೈನ್ ಗೆ ಸಪ್ಲೈ ಆಗುತ್ತೆ. ಸೊ ಒಂದ್ ವೇಳೆ ಅಳೋದು ಲೇಟ್ ಆದ್ರೆ ಅವಾಗ ಹೈಪಾಕ್ಸಿಯಾ, ಎಷ್ಟೋ ಕಾರಣದಿಂದ ಇರಬಹುದು, ಮ್ಯುಕೋನಿಯಮ್ ಆಸ್ಪಿರೇಷನ್ಸ್ ಅಂದ್ರೆ ಕೇಳಿರ್ಬೇಕು, ಎಲ್ಲೋ ಸಹಜವಾಗಿ ಮಾತಾಡ್ತಿರುವಾಗ ಮಗು ಹೊಟ್ಟೆಲೆ ಏನೋ ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತೆ, ಅದು ನುಂಗ್ಬಿಟ್ಟಿದೆ ಅಂತ ಏನೋ ಕೇಳಿರ್ತಿರಲ್ವ, ಅದನ್ನ ಮ್ಯುಕೋನಿಯಮ್ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಉಸಿರಾಟೋ ಜಾಗನ ಬ್ಲಾಕ್ ಮಾಡುತ್ತೆ, ಹೈಪಾಕ್ಸಿ ಆಗುತ್ತೆ ಡೆಲಿವರಿ ಟೈಮ್ ಅಲ್ಲಿ. ಸೊ ಒಂದು ಆ ಟೈಮ್ ಅಲ್ಲಿ ಏನಾಗುತ್ತೆ, ಅವಾಗ ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ, ತುಂಬಾ ಮುಖ್ಯ ಆಗಿರುತ್ತೆ. ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಇರುವಾಗ ಹೈಪಾಕ್ಸಿಕ್ ಇಂಜುರಿ ಆಗುತ್ತೆ ಬ್ರೈನ್ ಗೆ, ಅದು ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ ಮಗುವಲ್ಲಿ. ಸೆಕೆಂಡ್ ಏನಂತ ಹೇಳಿದ್ರೆ, ಒಂದು ಹೈಪೋಗ್ಲೈಸಿಮಿ ಆಗ್ತಕ್ಕಂಥದ್ದು. ಎಷ್ಟೋ ಮೂಢನಂಬಿಕೆ ಕಾರಣದಿಂದ ಏನಾಗುತ್ತೆ, ತಾಯಿ ಹಾಲು ಮಗುಗೆ ತುಂಬಾ ಮುಖ್ಯ ಹುಟ್ಟಿದ ಕೂಡಲೇ, ಅದ್ರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಏನೋ ತೀರ್ಥ ಕುಡಿಸೋದು, ಅದು ಕುಡಿಸೋದು ಇದು ಕುಡಿಸೋದು ಮಾಡಿ ಎಷ್ಟೋ ಸರಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ನಾವು, ಲೇಟ್ ಆಗಿರುತ್ತೆ. ಸೊ ಅವಾಗ ಲೇಟ್ ಆದಾಗ ಏನಾಗುತ್ತೆ, ಮಗುಗೆ ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಸರಿಯಾದ ಪೋಷಣ ತಾಯಿ ಹಾಲಲ್ಲಿ ಕರೆಕ್ಟ್ ಆಗಿರುತ್ತೆ ಅದು. ಸೊ ಇಲ್ಲಿ ಡಿಲೇ ಆಗಿರೋದ್ರಿಂದ, ಈ ಬ್ರೆಸ್ಟ್ ಫೀಡಿಂಗ್ ಡಿಲೇ ಆಗಿರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಹೈಪೋಗ್ಲೈಸಮಿಕ್ ಇಂಜುರಿ ಆಗುತ್ತೆ ಮೆದುಳಿಗೆ ಒಂದು. ಸೊ ಇನ್ನೊಂದೇನು ಹೇಳಿದ್ರೆ, ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ, ಈ ಮೆದುಳಿನ ಕೋಶದ ಬೆಳವಣಿಗೆನೆ ಸರಿಯಾಗಿ ಆಗಿರಲ್ಲ ಹುಟ್ಟಿನಿಂದ. ಸೊ ಆ ಕಾರಣದಿಂದ ಆ ಭಾಗ ಯಾವ್ದ್ರಲ್ಲಿ ಸರಿಯಾಗಿ ಡೆವಲಪ್ ಆಗಿರಲ್ಲ, ಅಲ್ಲಿಂದ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಪರಿಗಣಿಸಬಹುದು ಮಕ್ಕಳಲ್ಲಿ. ಸೊ ಇದು ಒಂದು ಕಾರಣ. ಇನ್ನೊಂದು ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಈ ಕಾರಣದಿಂದ. ಎಪಿಲೆಪ್ಟಿಕ್ ಸ್ಪಾಸಮ್ ತುಂಬಾ ಕಾಮನ್ ನೋಡ್ತೀವಿ, ಇದು 2 ವರ್ಷದ ಕೆಳಗಿರುವ ಮಕ್ಕಳಲ್ಲಿ, ಮತ್ತೆ ಇದು ಏನಂತ ಹೇಳಿದ್ರೆ, ಇದು ಒಂದು 6-7 ತಿಂಗಳಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಏನಿದು ಅಂತ ಹೇಳಿದ್ರೆ, ಎಷ್ಟೋ ಸರಿ ಮಿಸ್ ಆಗುತ್ತೆ, ಮಗು ಏಕಾಏಕಿ ಮಲಗಿ ಎದ್ದು ಕೂಡಲೇ ಎರಡೂ ಕೈನ ಪೂರ್ತಿ ಹೊರಗಡೆ ಚಾಚೋದು, ಹಿಂಗೆ ಒಂದು ಜಟ್ಕ ಹೊಡೆಯೋತರ, ಹಿಂಗೆ ಒಂದ್ ಸ್ವಲ್ಪ ಚಾಚ್ಕೊಂಡು ಆಮೇಲೆ ಬಿಡೋದು. ಸೊ ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಇದು ಎಷ್ಟು ಸರಿ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ತಾಯಿ ಕೂಡ ಮಿಸ್ ಮಾಡಬಹುದು. ಸೊ ಇದೆಲ್ಲ ಸಹಜ ಅನ್ಕೊಂಡು ಸುಮ್ಮನೆ ಬಿದ್ದೆ, ಬಟ್ ಇದು ಪದೇ ಪದೇ ಆಗ್ತಿರುವಾಗ ಏನಾಗುತ್ತೆ, ಇದು ತುಂಬಾ ಹಾನಿಕಾರಕ. ಇದನ್ನ ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಿಸಬೇಕಾಗತ್ತೆ, ಇಲ್ಲಾದ್ರೆ ಏನಾಗುತ್ತೆ, ಅದು ಪದೇ ಪದೇ ಬಂದು ಹೋದಾಗ ಬ್ರೈನ್ ಡ್ಯಾಮೇಜ್ ಆಗಿ ಮಗು ಮೆದುಳಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ, ಒಂದು ಕಲಿಕೆಯಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಮತ್ತೆ ಅದು ಕೆಲವು ಎಷ್ಟೋ ಸಾರಿ ಮಾನಸಿಕವಾಗಿ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಮೆದುಳಿನ ಬ್ರೈನ್ ಪ್ಯಾರನ್ ಕಮ್ಮಿ.

0: ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿಂದ ಮತ್ತೆ ಮೂರ್ಚ ರೋಗ ಮುಂದಕ್ಕೆ ಬರ್ತಾ ಹೋಗ್ಬಹುದು. ಸೊ ಅದಕ್ಕೆ ಇದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಅಂದ್ರೆ ಹೆಲ್ಮೆಟ್ ಹಾಕೊಳ್ಳೋದು, ರೋಡ್ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಹೆಡ್ ಇಂಜುರಿ ಇಂದ ಆಗ್ತಕ್ಕಂಥದ್ದು ನಾವು ಕಡಿಮೆ ಮಾಡಬಹುದು. ನಾಲ್ಕನೇದೇ ಅಂದ್ರೆ ಈ ಏಳಿ ವಯಸ್ಸಲ್ಲಿ ಬರ್ತಕ್ಕಂಥದ್ದು, ಈ ಕಾಮನ್ ಆಗಿ ನಾವು ನೋಡೋದಂದ್ರೆ ಸ್ಟ್ರೋಕ್ ಕಾರಣ. ಪಾರ್ಶ್ವವಾಯು ಹೇಗೆ ಮೂರ್ಚ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಪಾರ್ಶ್ವವಾಯು ಆದಾಗ ಪಾರ್ಶ್ವವಾಯು ಎರಡು ತರದಿದೆ, ಒಂದು ಕ್ಲಾಟ್ ಇಂದ ಆಗ್ತಕ್ಕಂಥದ್ದು, ಒಂದು ರಕ್ತಸ್ರಾವದಿಂದ ಆಗ್ತಕ್ಕಂಥದ್ದು. ಎಲ್ಲೇ ಆಗ್ಲಿ ಇದು ಮೆದುಳಲ್ಲಿ ಆಗತ್ತಲ್ವಾ. ಸೊ ಈ ಮೆದುಳಿನ ರಕ್ತನಾಳ ಬ್ಲಾಕ್ ಆದಾಗ ಕೆಲವೊಂದು ಆ ಪೋರ್ಷನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಬರ್ತಕ್ಕಂಥದ್ದೊಂದು. ಇನ್ನೊಂದು ಆ ರಕ್ತನಾಳನೇ ಹೊಡ್ಕೊಂಡಾಗ ಅಲ್ಲಿ ರಕ್ತಸ್ರಾವ ಆಗಿ ಮೆದುಳಿನ ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು. ಈ ಸ್ಟ್ರೋಕ್ ಆಗಿರೋರಿಗೆ, ಹಿಂದೆ ಯಾವಾಗ ಸ್ಟ್ರೋಕ್ ಆಗಿರೋರಿಗೆ ಆ ಭಾಗ ಮೆದುಳಿನ ಮತ್ತೆ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಪೋರ್ಷನ್ ಏನಿರುತ್ತೋ ಅಲ್ಲಿಂದ ಮೂರ್ಛೆ ರೋಗ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಆಗ್ಬಹುದು ಮುಂದಕ್ಕೆ.
1: ಇದ್ರ ಜೊತೆಗೆ ಮತ್ತಿನ್ಯಾವ ಕಾರಣಗಳನ್ನು ನಾವು ಈ ಮೂರ್ಛೆ ರೋಗದಲ್ಲಿ ಕಾಣಬಹುದು ಮೇಡಮ್?
0: ಸೊ ಇಷ್ಟೆಲ್ಲ ಅಲ್ಲದೇನೆ ಇನ್ನೂ ಏನ್ ಕಾರಣಗಳಿದೆ ಅಂದ್ರೆ, ಇನ್ಫೆಕ್ಷನ್ಸ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ, ಅಂದ್ರೆ ನಂಜು, ಮೆದುಳಿನ ನಂಜು ಹೇಗಾಗತ್ತೆ, ಟ್ಯೂಬರ್ಕ್ಲೋಸಿಸ್ ಇಂದ ಆಗುತ್ತೆ, ಯಾವುದು ಎಷ್ಟೋ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ, ಬೇರೆ ಎಷ್ಟೋ ಬೇರೆ ಕಾರಣದಲ್ಲಿ. ಹೆಚ್ ಐ ವಿ ಪೇಷಂಟ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಟಿ ಬಿ ಆಗೋದು, ಅಥವಾ ಬೇರೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗೋದು. ಇನ್ನೊಂದು ಏನಂದ್ರೆ ಟ್ಯೂಮರ್ ಗಡ್ಡೆಯಿಂದ ಬರ್ತಕ್ಕಂಥದ್ದು, ಇದು ಒಂದು ಕಾರಣ ಆಗಿದೆ ಮೂರ್ಛೆ ರೋಗ ಬರೋದಕ್ಕೆ. ಇನ್ನು ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು ಅಂದ್ರೆ ಮೆಟಬಾಲಿಕ್ ಕಾಸಸ್, ಅಂದ್ರೆ ಲವಣಾಂಶ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದು. ಲವಣಾಂಶ ಅಂದ್ರೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಆಗ್ಲಿ, ಈ ಸೋಡಿಯಂ, ಪೊಟ್ಯಾಸಿಯಂ, ಎಲೆಕ್ಟ್ರೋಲೈಟ್ಸ್ ಆಗ್ಲಿ, ಇದೆಲ್ಲ ಸರಿಯಾದ ಪೋರ್ಷನ್ ಇಲ್ಲ, ಇದರಲ್ಲಿ ಏನಾದ್ರು ಅಸ್ತವ್ಯಸ್ತ ಆದ್ರೆ ಈ ಕಾರಣ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಸರಿ ಹೋಗ್ಬಿಡುತ್ತೆ. ಅಂದ್ರೆ ಇದು ಟ್ರೀಟಬಲ್ ಕಾಸ್, ಇದು ಇವನ್ ಫೀವರ್ ಇಂದ ಬರ್ತಕ್ಕಂಥದ್ದು, ಜ್ವರದಿಂದ ಬರ್ತಕ್ಕಂಥದ್ದು ಟ್ರೀಟಬಲ್ ಕಾಸ್ ಆಗಿರುತ್ತೆ. ಇದನ್ನ ಸರಿಯಾದ ಚಿಕಿತ್ಸೆ ಕೊಟ್ಬಿಟ್ರೆ ಮತ್ ಬರಲ್ಲ.
1: ಮೇಡಮ್, ತಾವು ಕಾರಣಗಳ ಜೊತೆಯಲ್ಲಿ ಹೇಳಬೇಕಾದ್ರೆ ಶುಚಿತ್ವದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಮತ್ತೆ ಚಿಕ್ಕ ಮಕ್ಕಳ ಆರೈಕೆ ಅಂದ್ರೆ ತಾಯಿಯಿಂದನೇ ಗರ್ಭದಲ್ಲಿ ಮಗುನ ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಇನ್ನು ಬರ್ತಕ್ಕಂಥದ್ದು ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ, ಮತ್ತೆ ಹೆಡ್ ಇಂಜುರಿ ಅಂದ್ರೆ ನಾವು ರಸ್ತೆ ಸಂಚಾರದಲ್ಲಿ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಜೊತೆಗೆ ತಾವು ಈ ಒಂದು ಮೂರ್ಛೆ ರೋಗದ ಲಕ್ಷಣಗಳ ಕುರಿತಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ತುಂಬಾ ಒಳ್ಳೆ ಪ್ರಶ್ನೆ ಇದು, ಮೂರ್ಛೆ ರೋಗ ಹೇಗೆ ಗುರುತಿಸೋದು ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ಮೂರ್ಛೆ ರೋಗ ಬೇರೆ ಏನೇನೋ ಆಗಿರಿದ್ಯಾ ಅಂತ ಹೇಳ್ಬಿಟ್ಟು. ಈ ಮೂರ್ಛೆ ರೋಗ ಚಿಕ್ಕದಾಗವಾದ್ರೂ ಬರ್ಬೋದು, ದೊಡ್ಡದಾಗ ಬರ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ದೊಡ್ಡದಾಗ ಅಂತ ಕಾಣಿಸ್ಕೊಂಡಾಗ ನಾವು ಸಹಜವಾಗಿ ನೋಡಿರ್ತೀವಿ, ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಯಾರನ್ನಾದ್ರೂ ಮೂರ್ಛೆ ರೋಗ ಬಂದಿರೋ ರೋಗಿಗಳನ್ನ ನೋಡಿರ್ತೀವಿ. ಏನಾಗಿರುತ್ತೆ, ಒಂದು ಕಣ್ಣು ಮೇಲೆ ಮಾಡ್ತಾರೆ, ಬಾಯಲ್ಲಿ ಜೊಳ್ಳು ಬರೋಕ್ಕೆ ಶುರುವಾಗುತ್ತೆ, ನಾಲ್ಗೆ ಕಚ್ಕೋತಾರೆ, ಎರಡು ಕೈ ಎರಡು ಕಾಲು ಪಟ ಪಟ ಪಟ ಹೊಡ್ಕೊಳಕ್ ಶುರು ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ಕೋತಾರೆ. ಸೊ ಇದು ಜನರಲೈಸ್ಡ್ ಸೀಷಸ್, ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಷಸ್. ಇದು ತುಂಬಾ ಕಾಮನ್ ಆಗಿ ನೋಡ್ತಕ್ಕಂಥ, ತುಂಬಾ ಸಹಜವಾಗಿ ನೋಡ್ತಕ್ಕಂಥ ಮೂರ್ಛೆ ರೋಗ. ಸೊ ಇದು ಗುರ್ತು ಹಿಡಿಯೋದಕ್ಕೆ ತುಂಬಾ ಈಸಿ ಅಲ್ವಾ? ಇದು ನಾವು ಹೇಳಿದ ಲಕ್ಷಣ ಹಿಂಗೆಲ್ಲ ಕಾಮನ್ ಆಗಿ ನೋಡಿರ್ತೀವಿ, ಈ ತರ ಆಗಿದ್ರೆ. ಅಷ್ಟೇ ಅಲ್ಲದೆ ಈ ಜನರಲೈಸ್ಡ್ ಏನಂತ ಹೇಳಿದ್ರೆ, ಮೆದುಳಿನ ಮೇಜರ್ ಪೋರ್ಷನ್ ಭಾಗದಲ್ಲಿ ಸ್ಪಾರ್ಕ್ ಬರ್ತಾ ಬರ್ತಾ ಸ್ಪ್ರೆಡ್ ಆಗಿ ಬರ್ತಕ್ಕಂಥದ್ದು ಒಂದು. ಸೊ ಇದರಲ್ಲಿ ಜುವಿನೈಲ್ ಟೋನಿಕ್ ಸೀಷಸ್, ಜುವಿನೈಲ್ ಕ್ಲೋನಿಕ್ ಸೀಷಸ್ ಈ ತರ ಹೇಳ್ತಾ ಹೋಗ್ಬೋದು. ಅಂದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಪಟ ಪಟ ಪಟ ಪಟ ಹೊಡಿತಾನೆ ಇರ್ಬೋದು, ಅಥವಾ ಟೈಟ್ ಆಗಿ ಹಿಡ್ಕೊಂಡಿರ್ಬೋದು, ಎರಡು ಕೈ ಎರಡು ಕಾಲ್ನ ಸ್ಟಿಫ್ ಆಗಿ ಹಿಡ್ಕೊಂಡಿರ್ಬೋದು, ಅಥವಾ ಜರ್ಕ್ ಬಂದೋಗೋದು, ಮೈಕ್ಲೋನಿಕ್ ಜರ್ಕ್ಸ್ ಅಂತ ಹೇಳ್ತೀವಿ ನಾವು, ಅದು ನಿಟ್ಟು ಬೀಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಇದೊಂದು. ಇನ್ನೊಂದು ಆಬ್ಸೆಂಟ್ ಸೀಷಸ್, ಜನರಲೈಸ್ ಸೀಷಸ್ ಆಗಿರುತ್ತೆ. ಅಂದ್ರೆ ಈ ಮಕ್ಕಳಲ್ಲಿ ನೋಡಿರ್ತೀವಲ್ವಾ, ಈಗ ಶಾಲೆಯಲ್ಲಿ ಕೂತಿರ್ತಾರೆ, ಸುಮ್ನೆ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಮೈಂಡೆಡ್ ಆಗಿ ಸುಮ್ನೆ ಕೂತ್ಬಿಡೋದು, ಅಂದ್ರೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ಬಿಡೋದು. ಸೊ ಇದೊಂದು ಆಬ್ಸೆಂಟ್ ಸೀಷಸ್ ನಾವು ನೋಡಿರ್ತೀವಿ ಒಂದು. ಇನ್ನೊಂದು ಏನಂದ್ರೆ, ಚಿಕ್ಕದಾಗಿ ಬರ್ತಕ್ಕಂಥದ್ದು ಅಥವಾ ಫೋಕಲ್ ಸೀಷಸ್ ಅಂತ ಏನ್ ಹೇಳ್ತೀವೋ, ದೇಹದ ಒಂದು ಚಿಕ್ಕ ಭಾಗದಲ್ಲಿ ಬರ್ಬೋದು, ಒಂದು ಫೇಸ್ ಅಲ್ಲಿ ಅಷ್ಟೇ ಬರ್ಬೋದು, ಹಿಂಗೆ ಬಾಯಿ ಓರಿ ಆಗ್ಬಿಟ್ಟು ಅಲ್ಲೇ ಒಂದ್ ಸಣ್ಣದಾಗಿ ಹಿಂಗೆ ಜರ್ಕ್ ಹೊಡೆಯೋದು, ಅದೊಂದು. ಅಥವಾ ಒಂದೇ ಕೈಯಲ್ಲಿ ಈ ತರ ಜರ್ಕ್ ಹೊಡೆಯೋದು, ಅಥವಾ ಸೆನ್ಸರಿ ಸೀಷಸ್ ಅಂತ ಹೇಳ್ತೀವಿ, ಕೈಯಲ್ಲೋ ಕಾಲಲ್ಲೋ ಒಂದ್ ಭಾಗದಲ್ಲಿ ಏಕಾಏಕಿ ಜುಮ್ ಜುಮ್ ಜುಮ್ ಜುಮ್ ಅಂತ ಬಂದ್ಬಿಟ್ಟು ಹೋಗೋದು. ಸೊ ಇದೆಲ್ಲ ಸಿಂಪಲ್ ಸೀಷಸ್ ಅಂತ ಹೇಳ್ತೀವಿ. ಇನ್ನೊಂದೇನಂದ್ರೆ ಬಾಯಿ ಚುಪ್ಪರ್ಸೋದು, ಏಕಾಏಕಿ ಚೆನ್ನಾಗಿರ್ತಾರೆ, ಸಡನ್ ಆಗಿ ಬಾಯಿ ಚುಪ್ಪರ್ಸಕ್ಕೆ ಶುರು ಆಗೋದು, ಕನ್ಫ್ಯೂಸ್ ಆಗಿ ಕಾಣಿಸ್ಕೊಳ್ಳೋದು, ಕೈಯೆಲ್ಲ ಹಿಂಗೆ ರಬ್ ಮಾಡೋ ಹಾಗೆ ಇಟ್ಕೊಂಡ್ಬಿಡೋದು, ಹ್ಯಾಂಡ್ ಆಟೋಮೆಟಿಸಮ್ ಅಂತ ಹೇಳ್ತೇವೆ. ಸೊ ಇದೊಂದು ರೀತಿ ಆಗಿರುತ್ತೆ, ಒಂದು ಕಾಂಪ್ಲೆಕ್ಸ್ ಪಾರ್ಷಲ್ ಸೀಷಸ್. ಇನ್ನೊಂದು ಸಿಂಪಲ್ ಪಾರ್ಷಲ್ ಸೀಷಸ್ ಅಂದ್ರೆ, ಪ್ರಜ್ಞೆ ಹೋಗ್ದೇನೆ ಸುಮ್ಮನೆ ಯಾವುದೋ ದೇಹದ ಒಂದು ಭಾಗದಲ್ಲಿ ಸ್ವಲ್ಪ ಹಿಂಗೆ ಜರ್ಕ್ ಹೊಡಿಯೋದಂಗಾಗೋದು, ಪ್ರಜ್ಞೆ ಇರುತ್ತೆ, ಗೊತ್ತಾಗ್ತಿರುತ್ತೆ ಅವ್ರಿಗೆ, ಕೈ ಸುಮ್ಮನೆ ಹಿಂಗೆ ಜರ್ಕ್ ಹೊಡಿತಾರೆ,
1: ಶೇಕ್ ಮಾಡ್ತಾ
0: ಶೇಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಸಿಂಪಲ್ ಪಾರ್ಷಲ್ ಸೀಷಸ್ ಆಗಿರ್ಬೋದು. ಸೊ ಇದೆಲ್ಲ ಮೂರ್ಛೆ ರೋಗದ ಲಕ್ಷಣಗಳಾಗಿರುತ್ತೆ.
1: ತಾವ್ ಹೇಳಿದ್ರು ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ, ಟೀನೇಜ್ ಗ್ರೂಪ್ ಅಲ್ಲಿ ಅಂತ ತಾವ್ ಹೇಳಿದ್ರೆ, ಅದೇ ರೀತಿಯಾಗಿ 40 ವರ್ಷ 35 ವರ್ಷ ಮಧ್ಯ ವಯಸ್ಕರಲ್ಲೂ ನಾವು ನೋಡ್ತಾ ಇರ್ತೀವಿ, ಎಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ, ಒದ್ದಾಡ್ತಾ ಇರ್ತಾರೆ, ಯಾವ ಕಾರಣಗಳಿಂದ ಅಂತ ಹೇಳಿ? ಅವ್ರಿಗೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಮಧ್ಯ ಆ ತರ ಆಗಿರುತ್ತೆ, ಹೇಗೆ ಅಂತ ಹೇಳಿ?
0: ಅದಕ್ಕೆ ಸುಮಾರು ಕಾರಣ ಇದೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ, ಮದ್ಯಪಾನ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಈ ಮದ್ಯಪಾನ ಸೇವನೆಯಿಂದ ಏನಾಗುತ್ತೆ, ಅವರಲ್ಲೂ ಫಿಟ್ಸ್ ಕಾಣಿಸುತ್ತೆ, ವಿಡ್ರಾಯಲ್ ಸೀಷಸ್ ತರ ನಾವ್ ಏನ್ ಹೇಳ್ತೀವೋ ಅದು. ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಗ್ಯಾಪ್ ಇಟ್ಟಾಗ ಏನಾಗುತ್ತೆ, ವಿಡ್ರಾಯಲ್ ಸೀಷಸ್ ಬರುತ್ತಲ್ಲ, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಅದನ್ನ ನಾವು ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಈಗ ಅಂದ್ರೆ ಮದ್ಯಪಾನ ಸೇವನೆ ಒಂದು ನಿಲ್ಸ್ಬೇಕು, ಇನ್ನೊಂದ್ ಕಡೆ ಅವ್ರ ಅಡಿಕ್ಷನ್ ಅನ್ನ ನಿಲ್ಸ್ಬೇಕು, ಮತ್ತೆ ಅದರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಆ ಕಾರಣದಿಂದ ಬೇರೆ ಏನಾದ್ರು ಮೆದುಳಿಗೆ ಡ್ಯಾಮೇಜ್ ಆಗಿದ್ರೆ ಅದರಿಂದನೂ ಆಗುತ್ತೆ. ಮದ್ಯಪಾನ ಹೆಚ್ಚು ಸೇವನೆ ಮಾಡೋದ್ರಿಂದನೂ ಸ್ಟ್ರೋಕ್ ಎಲ್ಲ ಆಗೋ ಇದೆಲ್ಲ ನೋಡ್ತೀವಿ. ಇನ್ನೂ ಕಾಮನ್ ಆಗಿ ನೋಡ್ತಕ್ಕಂಥದ್ದು ನಾ ಹೇಳಿದಾಗೆ ಪಾರ್ಶ್ವವಾಯು. ಪಾರ್ಶ್ವವಾಯು ಮುಂಚೆ ಎಲ್ಲ 60-65 ವರ್ಷ ನಂತರಕ್ಕೆ ಬರ್ತಕ್ಕಂಥದ್ದು, ಇತ್ತೀಚೆಗೆಲ್ಲ ಈ ಚಿಕ್ಕ

0: ವಯಸ್ಸರಲ್ಲೂ ನೋಡ್ತಾ ಇದ್ದೀವಿ ಪಾರ್ಶ್ವವಾಯು ಆಗೋದು. ಪಾರ್ಶ್ವವಾಯು ಏನೇನ್ ಕಾರಣ ಇದೆ? ನಾವು ಹೇಳಿದಾಗೆ ಒಂದು ಬಿಪಿ ಕಾರಣದಿಂದ ಬರುತ್ತೆ, ಶುಗರ್ ಕಾರಣದಿಂದ ಬರುತ್ತೆ, ಡಯಾಬಿಟೀಸ್. ಆಮೇಲೆ ಇನ್ನೊಂದೇನಂದ್ರೆ ಸ್ಥೂಲಕಾಯ, ತೂಕ ಜಾಸ್ತಿ ಇರೋದ್ರಿಂದ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರೋದ್ರಿಂದ, ಅಥವಾ ಹಾರ್ಟ್ ಕಾಯಿಲೆಯಿಂದ, ಇಷ್ಟೆಲ್ಲಾ ಕಾರಣಗಳಿಂದನೂ ಸ್ಟ್ರೋಕ್ ಆಗತ್ತೆ. ಸ್ಟ್ರೋಕ್ ಆಗಿ ಆ ಬ್ರೈನ್ ಡ್ಯಾಮೇಜ್ ಆಗಿ ಮತ್ತೆ ಫಿಟ್ಸ್ ಬರ್ಬೋದು. ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡೋದಂದ್ರೆ ಇದೆಲ್ಲ ಕಂಟ್ರೋಲ್ ಮಾಡೋದು, ಬಿಪಿ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು. ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದನೂ ಬರುತ್ತೆ, ಸ್ಮೋಕಿಂಗ್ ಇಂದನೂ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವೆರಡೂ ನಿಯಂತ್ರಣ ಮಾಡ್ಕೊಳ್ಳೋದು, ಮದ್ಯಪಾನ ಮತ್ತೆ ಧೂಮಪಾನ ಎರಡು ನಿಯಂತ್ರಣ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮತ್ತೆ ಹಾರ್ಟ್ ಡಿಸೀಸ್ ಇದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಯಾಕಂದ್ರೆ ಹಾರ್ಟ್ ಟು ಬ್ರೈನ್ ತುಂಬಾ ಕನೆಕ್ಟೆಡ್ ಆಗಿರುತ್ತೆ. ಹಾರ್ಟ್ ಕಾಯಿಲೆಗೆ ಏನೇನ್ ಕಾರಣ ಇದೆಯೋ ಅದೇ ಕಾರಣಗಳು ಬ್ರೈನ್ ಸ್ಟ್ರೋಕ್ಗೆ ಕಾರಣ ಆಗಿರುತ್ತೆ ಎಷ್ಟೋ ಬಾರಿ, ಯಾಕಂದ್ರೆ ಇಲ್ಲಿ ರಕ್ತನಾಳ ಅಲ್ಲಿ ರಕ್ತನಾಳ, ಕರೆಕ್ಟ್ ಅಲ್ವಾ? ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಏನಾಗಿರುತ್ತೆ, ಇದನ್ನ ನಿಯಂತ್ರಣ ಪಡಿಸ್ಕೋಬೇಕಾಗುತ್ತೆ. ಅವಾಗ ಕಾರ್ಡಿಯಂಬೋಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದನ್ನು ನಿಯಂತ್ರಣ ಪಡಿಸಬಹುದು. ಸೊ ಇಷ್ಟೆಲ್ಲ ಕಾರಣಗಳಿವೆ ಆ ಏಜ್ ಗ್ರೂಪ್ಸ್ ಅಲ್ಲಿ ಕಾಮನ್ ಆಗಿ. ಮತ್ತೆ ಇನ್ಫೆಕ್ಷನ್ಸ್ ಆಗೋದು, ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್, ಈ ಟಿಬಿ ಇನ್ಫೆಕ್ಷನ್ಸ್, ಹೆಚ್ ಐ ವಿ ಇನ್ಫೆಕ್ಷನ್ಸ್, ನಂಜಾದಾಗ. ಸೊ ಏನಾಗುತ್ತೆ, ಟಿಬಿ ನಂಜಾದಾಗೂ ಅಲ್ಲಿ ತೊಂದರೆ ಆಗ್ಬೋದು ಅಲ್ವಾ? ಟ್ಯೂಬರ್ಕ್ಲೋಮಾ ಒಂದು ಗಡ್ಡೆ ಆಗ್ಬೋದು, ಅಥವಾ ನಂಜಾಗ್ಬೋದು, ಅಥವಾ ಈ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ತಲೆಯಲ್ಲಿ, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಹೆಚ್ ಐ ವಿ ಇರೋ ಪೇಷಂಟ್ಸ್ಗೆ ಏನಾಗುತ್ತೆ, ಸ್ವಲ್ಪ ಬೇಗನೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, ಸಿ ಎನ್ ಎಸ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಅದರಲ್ಲಿ ಎಷ್ಟೋ ಕಾರಣಗಳಿದೆ, ಅದರಲ್ಲೂ ಬ್ರೈನ್ ಗಡ್ಡೆಗಳಾಗ್ಬೋದು, ನಂಜಾಗ್ಬೋದು, ಇದರಿಂದ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ, ಇವೆಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಆ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ. ಮತ್ತೆ ಇವನ್ ಬ್ರೈನ್ ಟ್ಯೂಮರ್ಸ್ ನಾವು ನೋಡ್ತೀವಿ, ಮೆದುಳಿನ ಗಡ್ಡೆಗಳು, ಸೊ ಅವಾಗ್ಲೂ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟೊಂದು ಡಿಮೈಲೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬ್ರೈನ್ ಗೆ ಸಂಬಂಧಪಟ್ಟಾಗೆ ಡ್ಯಾಮೇಜಸ್ ಆಗ್ತಕ್ಕಂಥದ್ದು. ಸೊ ಅವಾಗ್ಲೂ ಕೂಡ ಯಾವಾಗ ಯಾವಾಗ ಬ್ರೈನ್ ಡ್ಯಾಮೇಜ್ ಯಾವ ಕಾರಣದಿಂದ ಆಗುತ್ತೋ, ಆ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಟ್ಸ್ ಬರಬಹುದು. ಒಂದೊಂದು
1: ಕಾರಣಗಳು ಲಕ್ಷಣಗಳ ಜೊತೆಗೆ ಅದು ಬರದಲ್ಲೇ ಇರತಕ್ಕಂಥದ್ದಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಹೇಳ್ತೀರಿ ಮೇಡಮ್?
0: ಈಗ ನಾನು ಹೇಳ್ದಾಗೆ ಚಿಕ್ಕ ಮಗುವಿಂದನೇ ಶುರು ಮಾಡ್ಕೊಳ್ಳೋಣ ಅಲ್ವಾ. ನಾರ್ಮಲ್ ಆಗಿದ್ದಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಗರ್ಭಾವಸ್ಥೆಯಲ್ಲಿದ್ದಾರೆ, ಅವ್ರು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊತಾ ಇರ್ತಾರೆ. ಆ ಡೆಲಿವರಿ ಟೈಮ್ ಬಂದಾಗ ಏನಾಗುತ್ತೆ, ಮುಖ್ಯವಾಗಿ ಏನಂತ ಹೇಳಿದ್ರೆ ಹುಟ್ಟಿದ ಕೂಡಲೇ ಮಗು ಅಳಬೇಕು, ಅಳೋದ್ರಲ್ಲಿ ಡಿಲೇ ಆದಾಗ ನಾ ಹೇಳ್ದಾಗೆ ಅದು ಬಂದು ಕಾರಣ. ಸೊ ಆ ಡೆಲಿವರಿ ಟೈಮ್ ಅಲ್ಲಿ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ, ಮನೆಯಲ್ಲೇ ಡೆಲಿವರಿ ಆಗಿರುತ್ತೆ. ಸೊ ಅದು ಸರಿಯಾಗಿ ಆರೈಕೆ ಆಗಿರಲ್ಲ ಒಂದು. ಮತ್ತಿನ್ನೊಂದು ಏನಂದ್ರೆ, ಚಿಕ್ಕ ಮಗು ಹುಟ್ಟಿದ್ಮೇಲೆ ಈಗ ಬ್ರೈನ್ ನಲ್ಲಿ ಜಾಂಡಿಸ್ ಆಗೋದು ನೋಡಿರ್ತೀವಿ, ಆ ಕಾರಣದಿಂದನೂ ಆಗಿರ್ಬೋದು. ಇನ್ನೊಂದು ಈ ಟಾರ್ಚ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತೀವಿ. ಟಾರ್ಚ್ ಇನ್ಫೆಕ್ಷನ್ಸ್ ಅಂದ್ರೆ ತಾಯಿಯ ಗರ್ಭಕೋಶದಲ್ಲಿ ಆಗೋ ನಂಜು ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಒಂದು ತಾಯಿ ಆರೈಕೆ ಮುಖ್ಯ, ಮತ್ತೆ ತಾಯಿ ನ್ಯೂಟ್ರಿಷನ್, ತಾಯಿ ಆಹಾರದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟೋ ಸಾರಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಬೇಕು, ನಾವು ಅದಕ್ಕೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತೀವಲ್ವಾ, ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ. ಪೌಷ್ಟಿಕ ಆಹಾರ ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ ಗೆ. ಸೊ ಅದು ಸರಿಯಾಗಿ ಅವರು ತಮ್ಮ ಆಬ್ಸ್ಟ್ರಿಟಿಷನ್ಸ್ ನ ಅವ್ರನ್ನ ಮೀಟ್ ಮಾಡಿದಾಗ, ಅವರು ಕರೆಕ್ಟ್ ಆಗಿ ಅವರು ವಿಸಿಟ್ ಕೊಟ್ಟಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವ್ರು ಕರೆಕ್ಟ್ ಆಗಿ ಅದನ್ನ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನ್ ಮಾತ್ರೆ ತಗೊಳ್ಬೇಕು, ಯಾವಾಗ ಯಾವಾಗ ಅಲ್ಟ್ರಾಸೌಂಡ್ ಮಾಡ್ಬೇಕು, ಅದನ್ನೆಲ್ಲ ಕರೆಕ್ಟ್ ಆಗಿ ಈ ಆಂಟಿನೇಟಲ್ ಕೇರ್ ಅಂತ ಏನ್ ಹೇಳ್ತೀವೋ, ಡೆಲಿವರಿಗಿಂತ ಮುಂಚೆ ಆ ಕೇರ್ ಏನಿರುತ್ತೋ, ಆ ಸರಿಯಾದ ಮಾಹಿತಿ ಏನಿರುತ್ತೋ, ಸರಿಯಾದ ಕನ್ಸಲ್ಟೇಷನ್ಸ್ ಇರುತ್ತೋ, ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಈ ರೀತಿ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಇಂದ ಆಗ್ತಕ್ಕಂಥದ್ದು ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಆಗ್ತಕ್ಕಂಥದ್ದು ಡ್ಯಾಮೇಜು ಮಗುಗೆ ಆಗಲ್ಲ. ಸೊ ಆ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗುತ್ತೆ, ಈ ಫೋಲಿಕ್ ಆಸಿಡ್ ಎಲ್ಲ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗಿರುತ್ತೆ. ಸೊ ಅದು ಸರಿಯಾಗಿ ಅವ್ರು ತಗೊಂಡಿಲ್ಲ, ಕರೆಕ್ಟ್ ಆಗಿ ಅವರು ಕನ್ಸಲ್ಟೇಷನ್ ಮಾಡಿಲ್ಲ, ಆಂಟಿನೇಟಲ್ ಕೇರ್ ತಗೊಂಡಿಲ್ಲ ಅಂದ್ರೆ, ಮಗು ಮೆದುಳಿನ ಬೆಳವಣಿಗೆ ಅವ್ಯವಸ್ಥೆ ಆದಾಗ ಅದು ಮುಂದೆ ಅದು ಮಗುವಿನಲ್ಲಿ ಒಂದು ನಾ ಹೇಳಿದಾಗೆ ಮುಚ್ಚು ರೋಗ ಬರ್ತಾ ಹೋಗ್ಬೋದು. ಮೂರನೇದೇನಂತ ಹೇಳಿದ್ರೆ ಮದ್ಯಪಾನದಿಂದ, ಮದ್ಯಪಾನ ಟ್ರಿಗರ್ ಮಾಡುತ್ತೆ ಸೀಜರ್ಸ್. ಸೊ ಅದನ್ನ ತಡೆಗಟ್ಟಬೇಕಾಗತ್ತೆ, ಮದ್ಯಪಾನ ಸೇವನೆ ಅಭ್ಯಾಸ ಇರೋರಿಗೆ ಅದನ್ನ ತಡೆಗಟ್ಟಬೇಕು, ಅದೊಂದು ಕಾರಣ. ಸೊ ನಾಲ್ಕನೇದ ಅಂತ ಹೇಳಿದ್ರೆ, ಈ ಒಂದು ಏಜ್ ಅಲ್ಲಿ ನಾನು ಹೇಳಿದ್ನಲ್ಲ, ಬ್ರೈನ್ ಇನ್ಫೆಕ್ಷನ್ಸ್ ಆದಾಗ, ಬ್ರೈನ್ ಇನ್ಫೆಕ್ಷನ್ಸ್ ನಂಜಾದಾಗ ಸರಿಯಾದ ಚಿಕಿತ್ಸೆ ಕರೆಕ್ಟ್ ಆಗಿ ತಗೊಳ್ಬೇಕು, ಇಲ್ಲಾದ್ರೆ ಏನಾಗುತ್ತೆ, ಅದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪಾರ್ಶ್ವವಾಯಿಗೆ ಸಂಬಂಧಪಟ್ಟಾಗ ಏನೇನ್ ಕಾರಣಗಳಿದೆಯೋ ಅದನ್ನೆಲ್ಲ ನಿಯಂತ್ರಣಗೊಳಿಸಬೇಕು, ನಾನು ಅವಾಗಲೇ ತಿಳಿಸಿದಾಗೆ. ಸೊ ಇವೆಲ್ಲ ಕಾರಣನ ನಿಯಂತ್ರಣಗೊಳಿಸಿದಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ, ಪದೇ ಪದೇ ಫಿಟ್ಸ್ ಬರೋದಿಲ್ಲ.
1: ಇಷ್ಟೆಲ್ಲ ಹೇಳಿದ್ರೆ ಮೇಡಮ್, ಬಂದಾಗ ಏನ್ ಮಾಡ್ಬೇಕು, ಎಲ್ಲೋ ಬಂದಿರುತ್ತೆ, ಯಾರಿಗೂ ಗೊತ್ತಿರಲ್ಲ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ತಾವು ಹೇಳ್ತಕ್ಕಂಥದ್ದು
0: ಇದು ತುಂಬಾ ಮುಖ್ಯ ಪ್ರಶ್ನೆ. ಯಾಕಂದ್ರೆ ಮೂರ್ಛೆ ರೋಗ ಕಾಯಿಲೆಗೆ ಸಂಬಂಧಪಟ್ಟಾಗೆ ಮಿತ್ಸ್ ಅಥವಾ ಮೂಢನಂಬಿಕೆಗಳು ಜಾಸ್ತಿ ಇದೆ, ಈಗ್ಲೂ ಸಹ ಇದೆ. ಸೊ ಏನದು ಮೂಢನಂಬಿಕೆ, ನಾನು ಹೇಳ್ತೀನಿ. ಫಸ್ಟ್, ಸಾಮಾನ್ಯವಾಗಿ ನೋಡಿರ್ತೀರಾ, ಯಾರಿಗಾದ್ರೂ ಫಿಟ್ಸ್ ಬಂದಿದ್ರೆ ಪೇಷಂಟ್ಸ್ ಬಂದು ಹೇಳ್ತಾರೆ, ಮನೆಯಲ್ಲಿ ಬಂತು ಮೇಡಮ್ ಫಿಟ್ಸ್ ಈ ತರ, ಅದಕ್ಕೆ ನಾವೇನ್ ಮಾಡಿದ್ವಿ, ಕೈಯಲ್ಲಿ ಒಂದು ರಾಡ್ ಕೊಟ್ವಿ ಹಿಡ್ಕೊಳ್ಳೋದಕ್ಕೆ, ಅಥವಾ ಒಂದು ಕೀ ಚೈನ್, ಬೈಕ್ ಕೀ ಚೈನು ಏನೋ ಕೈಯಲ್ಲಿ ಕೊಟ್ವಿ ನಾವು, ಅದು ಹಿಡ್ಕೊಳ್ಳೋದಕ್ಕೆ. ಆಮೇಲೆ ಏನ್ ಮಾಡಿದ್ರು, ಹಲ್ಲು ತುಂಬಾ ಕಚ್ಕೋತಾ ಇದ್ರು, ಎಲ್ಲಿ ನಾಲ್ಗೆ ತುಂಬಾ ಕಚ್ಕೊಂಡು ಇದ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾವು ಮನೇಲಿರುವ ಸ್ಪೂನ್ ನ ತಗೊಂಡು ಅದನ್ನ ಹಾಕಿ ಅದನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ನಾವು ಅದನ್ನ ಹಲ್ಲು ಕಚ್ಕೋಬಾರ್ದು ಅನ್ನೋದು, ಅಥವಾ ಆ ಟೈಮಲ್ಲಿ ನೀರ್ ಕುಡ್ಸೋದಕ್ಕೆ ಪ್ರಯತ್ನ ಪಟ್ವಿ, ಅಥವಾ ಆ ಟೈಮಲ್ಲಿ ಏನೋ ಮಾತ್ರೆ ಕೊಡೋದಕ್ಕೆ ಪ್ರಯತ್ನ ಪಟ್ವಿ. ಸೊ ಇದೆಲ್ಲ ತಪ್ಪು, ಇದೆಲ್ಲ ಮೂಢ ನಂಬಿಕೆಗಳು. ಇನ್ ಕೆಲವು ಕಡೆ ನಾವು ಕೇಳಿದೀವಿ ಇನ್ನೇನ್ ಮೂಢ ನಂಬಿಕೆ ಅಂತ ಹೇಳಿದ್ರೆ, ಈರುಳ್ಳಿ ಸ್ಮೆಲ್ ನ ಅದನ್ನ

0: ನೋಡೋಕೆ ಕೊಡ್ತಾರೆ, ಅದನ್ನ ಸ್ಮೆಲ್ ನೋಡ್ಲಿ ಅಂತ ಹೇಳ್ಬಿಟ್ಟು. ಇದು ಮೂಢನಂಬಿಕೆ ಒಂದು. ಇನ್ನೂ ಎಕ್ಸ್ಟ್ರೀಮ್ಸ್ ಅಂದ್ರೆ ಏನಂದ್ರೆ ಶೂ ಸ್ಮೆಲ್ ನೋಡೋದಕ್ಕೆ ಬಿಡ್ತಾರೆ ಆ ಮೂರ್ಛೆ ರೋಗ ಬರ್ತಿರೋರಿಗೆ. ಆಲ್ ದೀಸ್ ಆರ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್. ಇದೆಲ್ಲ ಮೂಢನಂಬಿಕೆಗಳು ಅಥವಾ ಮೂಢನಂಬಿಕೆ ಪದ್ಧತಿಗಳು ಮೊದ್ಲಿಂದಾನು ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ಇದು ಸರಿಯಲ್ಲ. ಸೊ ನೀವ್ ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಸೊ ಈಗ ಏನ್ ಮಾಡ್ಬೇಕು ಆಯ್ತು, ಇದೆಲ್ಲ ತಪ್ಪು ಅಂತ ಹೇಳಿದ್ರೆ ಈಗ ಸರಿ ಯಾವ್ದು? ಕರೆಕ್ಟ್, ಆ ಪ್ರಶ್ನೆ ಬರುತ್ತಲ್ವಾ. ಏನ್ ಮಾಡ್ಬೇಕು ಒಬ್ಬ ವ್ಯಕ್ತಿಗೆ ಫಿಟ್ ಬಂದಿದೆ ಅಂತ ಹೇಳಿದ್ರೆ, ಎಲ್ಲೋ ಮನೆಯಲ್ಲೋ ರೋಡ್ ಸೈಡ್ ಅಲ್ಲೋ ಬಂದು ಬಿದ್ದಿದ್ದಾರೆ, ಎರಡು ಕೈ ಒಬ್ಬ ಕಾಲು ಹೊಡ್ಕೋತಿದ್ದಾರೆ, ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂದ್ರೆ, ಫಸ್ಟ್ ಅವ್ರೇನಾದ್ರು ರೋಡ್ ಅಲ್ಲಿ ಬಿದ್ದಿದ್ರೆ ಅಲ್ಲಿ ಟ್ರಾಫಿಕ್ ಇರುತ್ತೆ, ಗಾಡಿಗಳು ಓಡಾಡ್ತಿರುತ್ತೆ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ರೋಡ್ ಸೈಡ್ ಅಲ್ಲಿ ಕರ್ಕೊಂಡ್ ಬರ್ಬೇಕು, ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡ್ ಬಂದು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು. ಒಂದು. ಎರಡನೇದಂತ ಹೇಳಿದ್ರೆ ಅವ್ರದ್ದು ಬಟ್ಟೆ ತುಂಬಾ ಬಿಗಿಯಾಗಿ ಕಟ್ಕೊಂಡಿದಾರ, ಸ್ವಲ್ಪ ಫ್ರೀ ಮಾಡ್ಬೇಕು. ಮೂರನೇದು, ಜನ ಸುತ್ತಲೂ ಏನ್ ಮಾಡ್ತಾರೆ, ಏನಾದ್ರು ಯಾರೋ ಬಿದ್ದಿದ್ದಾರೆ ಅಂತ ಹೇಳುವ, ಎಲ್ಲರೂ ಇಲ್ಲಿ ಪೂರ್ತಿ ಆವರಿಸ್ಕೊಂಡ್ಬಿಡ್ತಾರೆ, ಪೂರ್ತಿ ಅವ್ರಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ಆತರ ಎಲ್ಲರೂ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು, ಉಸಿರಾಡೋಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು ಅವ್ರಿಗೆ, ಉಸಿರಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ. ಮೂರನೇದು. ನಾಲ್ಕನೇದ ಏನಂತ ಹೇಳಿದ್ರೆ, ಸುತ್ತಮುತ್ತ ಯಾವ್ದಾದ್ರು ಹಾನಿಕಾರಕ, ಒಂದು ಕಲ್ಲು ಮುಳ್ಳು ಗಾಜಿನ ಪೀಸೋ ಏನೋ ಇದೆ ಅಂದ್ರೆ ತಲೆ ಹೊಡ್ಕೋತಾ ಇರುತ್ತೆ, ಕೈ ಹೊಡ್ಕೋತಾ ಇರುತ್ತೆ ಜೋರ್ ಜೋರಾಗಿ, ಏನ್ ಮಾಡ್ತಾರೆ ಅವಾಗ, ಅದ್ರ ಮೇಲೆ ಏನಾದ್ರು ಕಲ್ ಮೇಲೆ ತಲೆ ಮೇಲೆ ಪೆಟ್ಟಾದ್ರೆ ಏನಾಗುತ್ತೆ, ಅದನ್ನು ಹಾನಿಕಾರಕ ಆಗಿರುತ್ತಲ್ಲ. ಸೊ ಆ ಸುತ್ತಮುತ್ತಲಿನ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ದೂರ ಪಡಿಸ್ಬೇಕು, ಇಲ್ಲಾದ್ರೆ ಇನ್ನೂ ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಮಲಗಿಸ್ಬೇಕು. ಸೊ ಈಗ ಅವ್ರಿಗೆ ತಲೆಯಲ್ಲಿ ಕೈ ಕಾಲೆಲ್ಲ ಹೊಡ್ಕೋತಿರುವಾಗ ಏನಾಗುತ್ತೆ, ತುಂಬಾ ಹೊಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗ್ಬೋದಲ್ಲ ಕೈ ಕಾಲಿಗೆ ತಲೆಗೆಲ್ಲ. ಸೊ ಒಂದು ಸಾಫ್ಟ್ ಆಗಿರೋ ಬಟ್ಟೆ, ಯಾವ್ದು ಮೃದುವಾಗಿರೋ ಬಟ್ಟೆ, ಒಂದು ಹೆಣ್ಮಕ್ಳು ವೇಲೋ ಅಥವಾ ಕಾಟನ್ ಬಟ್ಟೆ ಏನಾದ್ರು ಇರುತ್ತಲ್ಲ, ಕಾಟನ್ ಬಟ್ಟೆನ ತಲೆ ಕೆಳಗಡೆ ಇಡೋದು ಅಥವಾ ಕೈ ಕಾಲೆಲ್ಲಿ ಹೊಡ್ತೀವಿ ಅದ್ರ ಕೆಳಗಡೆ ಇಟ್ಟಾಗ ಏನಾಗುತ್ತೆ, ಪೆಟ್ಟಾಗೋದಿಲ್ಲ ಅವ್ರಿಗೆ. ಸೊ ಆ ಟೈಮಲ್ಲಿ ಬಾಯಲ್ಲಿ ಏನು ಕೊಡಕ್ ಹೋಗ್ಬಾರ್ದು. ಯಾಕೆ? ಬಾಯಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಉಸಿರಾಡೋ ಜಾಗ, ಅವ್ರಿಗೆ ಎಚ್ಚರ ಇರೋದಿಲ್ವಲ್ಲ, ಉಸಿರಾಡೋ ಜಾಗಕ್ಕೆ ಹೋಗ್ಬಿಡುತ್ತೆ, ಅವಾಗ ಇನ್ನೂ ಡೇಂಜರ್, ಅದು ಉಸಿರೇ ನಿಂತು ಹೋದಂಗ್ ಆಗ್ಬಹುದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬಹುದು, ಆಸ್ಪಿರೇಷನ್ಸ್. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ಪ್ರಜ್ಞೆ ಇಲ್ಲದೆ ಇರೋ ಟೈಮಲ್ಲಿ ಬಾಯಲ್ಲಿ ಏನು ಕೊಡಬಾರ್ದು, ಅಥವಾ ನೀರು ಕುಡಿಸೋದಾಗ್ಲಿ ಏನ್ ತಿನ್ಸೋದಾಗ್ಲಿ ಆ ಟೈಮಲ್ಲಿ ಮಾತ್ರ ಕೂಡ ನುಂಗಿಸೋದು ಪ್ರಯತ್ನ ಪಡಬಾರ್ದು. ಯಾಕಂದ್ರೆ ಅದು ಮಾತ್ರ ನುಂಗಿಸಿದ್ರೆ ಅದು ಉಸಿರಾಡೋ ಜಾಗದಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ, ಅವ್ರನ್ನ ಒಂದ್ ಬದಿಗೆ ತಿರುಗಿಸಿ ಮಲಗಿಸಬೇಕು, ರೈಟ್ ಲೆಫ್ಟ್ ಒಂದ್ ಕಡೆ ತಿರುಗಿಸ್ಬಿಟ್ಟು ಮಲಗಿಸಬೇಕು. ಸೊ ಅವಾಗ ಏನಾಗುತ್ತೆ, ಬಾಯಲ್ಲಿ ಜೋಳ ಬರ್ತಾ ಇರತ್ತಲ್ವಾ, ಅದೆಲ್ಲ ಇಳ್ಕೊಂಡು ಹೋಗುತ್ತೆ, ಆಸ್ಪಿರೇಷನ್ಸ್ ಆಗಲ್ಲ. ಮತ್ತೆ ಅದನ್ನ ಕೈ ಕಾಲು ಹೊಡಿತಿದ್ದಾರೆ ಅಂತ ಹೇಳಿ ಕೆಲವರು ಫೋರ್ಸಬಲಿ ಅವ್ರ ಮೇಲೆ ಕುತ್ಕೊಂಡು ಅದನ್ನ ಬಿಗಿಯಾಗಿ ಹಿಡಿದು ತಡೆಗಟ್ಟಕ್ ಟ್ರೈ ಮಾಡ್ತಾರೆ, ಅದೇನು ಮಾಡಕ್ ಹೋಗ್ಬಾರ್ದು. ಅದ ತನ್ನ ಪಾಡಿ ತನ್ ಬರುತ್ತೆ, ಒಂದ್ ಕಡೆ ಮಗ್ಲು ಮಾಡಿ ಮಲಗಿಸ್ಬಿಟ್ರೆ ಏನಾಗುತ್ತೆ, ತನ್ನ ಪಾಡಿ ತನ್ನ ಎರಡ್ ಮೂರ್ ನಿಮಿಷ ಬಂದು ಅದು ನಿಂತು ಬಿಡುತ್ತೆ, ಅವ್ ಬೇರೇನು ಮಾಡಕ್ ಹೋಗ್ಬಾರ್ದು. ಎರಡ್ ಮೂರ್ ನಿಮಿಷ ಬಂದಾದ್ಮೇಲೆ ತನ್ ತಾನೇ ಕಡಿಮೆ ಆಗುತ್ತೆ, ಒಂದು ಅವಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇನ್ನೊಂದ್ಸರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಬಂದಿರುತ್ತೆ, ಇದೇ ರೀತಿ ಅವ್ರಿಗೂ ಕೂಡ ಹಂಗೆ ಮಾಡ್ಬೇಕು. ಬಟ್ ಒಂದ್ ವೇಳೆ 5 ನಿಮಿಷಕ್ಕಿಂತ ಜಾಸ್ತಿ ಫಿಟ್ಸ್ ಇದು ಕಂಟಿನ್ಯೂ ಆಗ್ತಾ ಇದೆ ಕಡಿಮೆ ಆಗ್ತಾನೆ ಇಲ್ಲ, ಇದು ಕಂಟಿನ್ಯೂಸ್ ಹೊಡ್ಕೋತಾನೆ ಇದಾರೆ ಅವರು, ನಿಲ್ತಾನೆ ಇಲ್ಲ, ಅಥವಾ ದೇಹ ಎಲ್ಲ ನೀಲಿ ಆಗ್ತಾ ಇದೆ, ಅಥವಾ ಅವ್ರಿಗೆ ಉಸಿರಾಡಕ್ ಏನೋ ವಿಪರೀತವಾಗಿ ಸಮಸ್ಯೆ ಕಾಣಿಸ್ತಿದೆ ಅಂತ ಹೇಳಿದಾಗ, ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆ ತುರ್ತು ಎಮರ್ಜೆನ್ಸಿ ನಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ.
1: ಆದ್ರೆ ಈ ಒಂದು ಮೂರ್ಛೆ ರೋಗನ ಯಾಕೆ ನಾವೆಲ್ಲ ತಿಳ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥದ್ದು,
0: ಯಾಕೆ ತಿಳ್ಕೋಬೇಕು ಅಂದ್ರೆ, ನಾನು ಈಗಾಗ್ಲೇ ಹೇಳಿದಾಗೆ ಅದು ಬರ್ಡನ್. ಈಗ ಸುಮಾರು 1,000 ಜನದಲ್ಲಿ 3-5 ಜನಕ್ಕೆ ಫಿಟ್ಸ್ ಬರ್ಬೋದು, ಇಷ್ಟು ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಬರ್ಡನ್ ಅಲ್ವಾ. ಮತ್ತೆ ಎಪಿಲೆಪ್ಸಿ ನಾನು ಹೇಳಿದೆ, 1% ಇದೆ ಈಗ. ಸೊ ಎಷ್ಟೊಂದು 80 ಮಿಲಿಯನ್ ಪ್ರಪಂಚಾದ್ಯಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ, ಈಗ ಒಂದಲ್ಲ ಒಂದ್ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಬರ್ಡನ್, ಫಸ್ಟ್. ಸೆಕೆಂಡ್, ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದು ಎರಡು, ನಾನು ಹೇಳಿದ್ನಲ್ಲ ಅದು. ಥರ್ಡ್ ಏನಂದ್ರೆ, ಇದ್ರ ಬಗ್ಗೆ ಹೆಚ್ಚಾಗಿ ನಾವು ನೋಡಿದ್ರೆ ಮೂಢನಂಬಿಕೆಗಳಲ್ಲಿ ಜಾಸ್ತಿ. ನಾಲ್ಕನೇದ ಏನಂತ ಹೇಳಿದ್ರೆ, ಈ ಆಕ್ಸೆಸಿಬಿಲಿಟಿ ಕಡಿಮೆ ಇದೆ. ಈಗ ಪತ್ತೆ ಹಚ್ಚೋದು ಒಂದು ಅಂತ ಹೇಳಿದ್ರೆ, ಮೂರ್ಛೆ ರೋಗನ ಅಲ್ವಾ ಅಂತ ನಾನು ಹೇಳಿದಾಗ ಈ ಲಕ್ಷಣನೇ ಗೊತ್ತಿರಲ್ಲ, ಎಷ್ಟು ಸರಿಯಾಗಿ ಪತ್ತೆ ಹಚ್ಚದೇ ಇರೋ ಹಾಗ ಅಥವಾ ಇದ್ರ ಲಕ್ಷಣಗಳು ಸರಿಯಾಗಿ ಗುರುತಿಲ್ಲದೆ ಹೋಗದೆ ಇರುವಾಗ ಏನಾಗುತ್ತೆ, ಅದ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಈ ತರ ಬಂದು ಫಿಟ್ಸ್ ಬಂದು, ಅವಾಗ ಏನಾಗುತ್ತೆ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅವರಿಗೆ ಹಾನಿಕಾರಕ ಅದು. ಅದು ಒಂದ್ ಕಾರಣಕ್ಕೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೋಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೋ ಜನ ಗೊತ್ತಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತ. 75-80% ಅಲ್ಲಿ ಬರೀ ಮಾತ್ರೆಯಿಂದನೇ ಇದು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನೊಂದೇನಂದ್ರೆ, ಅವರು ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಮಾಡ್ಕೊಳ್ಬಾರ್ದು, ಇಲ್ಲಾದ್ರೆ ಮಗುಗೂ ಬಂದ್ಬಿಡ್ಬಹುದು, ಇಷ್ಟೆಲ್ಲ ಮೂಢನಂಬಿಕೆಗಳಿದೆ. ಆತರ ಏನೂ ಇಲ್ಲ. ಫಿಟ್ಸ್ ಕಾಯಿಲೆ ಅನ್ನೋದು ಸಿಂಪಲ್ ಹೆಡ್ ಏಕ್ ಆಗಿರುತ್ತೋ ಅದೇ ರೀತಿ ಇದು ಕೂಡ. ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅವರು ಮದುವೆ ಮಾಡ್ಕೊಳ್ಬಹುದು, ಪ್ಲಸ್ ಅವ್ರಿಗೆ ನಾರ್ಮಲ್ ಆಗಿ ಗರ್ಭಿಣಿಯರು ಆಗ್ಬಹುದು, ನಾರ್ಮಲ್ ಮಗು ಕೂಡ ಅವ್ರು ಜನ್ಮ ಕೊಡ್ಬಹುದು.
1: ಇಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬಹುದಾದಂತಹ ವಿಶೇಷ ಸೂಚನೆಗಳು ಯಾವ್ಯಾವುದು ಅಂತ ಹೇಳ್ತೀರಿ ಮೇಡಮ್?
0: ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಬಂದು ತಮ್ಮ ತಮ್ಮ ವೈದ್ಯರನ್ನ ಅವ್ರು ಸಂಪರ್ಕಿಸಿದಾಗ ಏನಾಗುತ್ತೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ಫೈನ್, ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ನಾವು ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮೆದುಳಿನ ಬೆಳವಣಿಗೆ ಚೆನ್ನಾಗ್ಲಿ ಅಂತ. ಅವ್ರ ಮುಂಚೆ ಏನ್ ತಗೊಳ್ತಿದ್ರು ಫಿಟ್ಸ್ ಮಾತ್ರೆ, ಅದ್ರಲ್ಲಿ ಬದಲಾವಣೆ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ಫಿಟ್ಸ್ ಮಾತ್ರೆಯಿಂದ ಟೆರೋಟೋಜೆನಿಕ್ ಆಗಿರುತ್ತೆ, ಅಂದ್ರೆ ಮಗುವಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡಬಾರ್ದು. ಸೊ ಅವಾಗ ಏನ್ ಮಾಡ್ತೀವಿ, ಅವ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದಾರೆ ತಂದೆನೆ ಮುಂಚೆನೆ ನಾವು ಅದ್ ಬದಲಾವಣೆ ಮಾಡ್ಕೊಂಡ್ ಬಿಡ್ಬೋದು, ಅವರಿಗೆ ಸೇಫ್ ಆಗಿರೋ ಮಾತ್ರೆಗಳನ್ನ ಕೊಟ್ಬಿಡ್ಬೋದು ಆ ಹೆಣ್ಮಕ್ಳಿಗೆ. ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಕೆಲವೊಂದು ವಿಶೇಷವಾಗಿ ಅಲ್ಟ್ರಾಸೌಂಡ್ ಮಾಡಿಸ್ಬೇಕಾಗುತ್ತೆ. 16 weeks, 20 weeks, 22 weeks ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಅನಾಮಲಿ ಸ್ಕ್ಯಾನ್ ಅನ್ನೋ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗಿದೆಯೋ ಇಲ್ವೋ, ಅದರಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆಯೋ, ಮೆದುಳಿನ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇದೆಯೋ, ಅದನ್ನ ನೋಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತಿನ್ನೊಂದೇನಂದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ಬೇಕಾಗುತ್ತೆ, ಈ ಜೆನೆಟಿಕ್ ಟೆಸ್ಟ್ ನೋಡೋದಕ್ಕೆ. ಇದೆಲ್ಲ ಏನಕ್ಕೆ ಅಂದ್ರೆ ಸೇಫ್ ಆಗಿರ್ಲಿ ಅಂತ ಅಷ್ಟೇ. ಸೇಫ್ ಆಗಿ ಡೆಲಿವರಿ ಆಗ್ಲಿ, ಸೇಫ್ ಆಗಿ ಮಗು ಹುಟ್ಟಲಿ, ಅದಕ್ಕೇನು ಹಾನಿಕಾರಕ ಆಗಬಾರ್ದು. ಅಥವಾ ಒಂದ್ ವೇಳೆ ಮಗುವಿನ ಡೆವಲಪ್ಮೆಂಟ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕಾದ್ರೂ, ತಿಳ್ಕೊಳ್ಳೋದಕ್ಕಾದ್ರೂ, ಅಥವಾ ಹಾನಿಕಾರಕ ಆಗ್ತಾ ಇದೆಯಾ ಅಂತ ಹೇಳೋಕಾದ್ರೂ, ನಮಗೆ ಇದೆಲ್ಲ ಹೆಚ್ಚಿನ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಟ್ರೀಟ್ಮೆಂಟ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ, ಅಂದ್ರೆ ಅದಕ್ಕೆ ಸರಿಯಾದ ಮಾತ್ರೆ ತಗೊಳ್ಬೇಕು, ಅದು ಸಿಗತ್ತಾ, ತುಂಬಾ ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳೆಲ್ಲ, ಅಷ್ಟೊಂದೆಲ್ಲ ಅಷ್ಟು ವರ್ಷಗಳ ತನಕ ತಗೊಳಕ್ ಅನುಕೂಲ ನಮಗೆಲ್ಲ ಆಗತ್ತಾ ಇಲ್ವಾ ಅಂತ ಜನ ಎಷ್ಟು ಸರಿ ಅದು ಕೊಡ್ಸಿರಲ್ಲ ಟ್ರೀಟ್ಮೆಂಟ್. ಹಂಗೇನು ಇಲ್ಲ, ಗೌರ್ಮೆಂಟ್ ಅಲ್ಲಿ ಎಲ್ಲಾ ಸಪ್ಲೈ ಇದೆ, ಎಲ್ಲಾ ರೀತಿ ಒಳ್ಳೊಳ್ಳೆ ಮಾತ್ರೆಗಳೇ ಗೌರ್ಮೆಂಟ್ ಅಲ್ಲೇ ಸಪ್ಲೈ ಸಿಗ್ತಾ ಇದೆ ಈಗ. ಸೊ ಆ ಭಯನೂ ಬೇಡ. ಮತ್ತಿನ್ನೊಂದಿನ ಎಷ್ಟೋ NGO ಆರ್ಗನೈಸೇಷನ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಏನಿದೆ ಅದು ಫ್ರೀ ಆಗಿ ಮಾತ್ರೆಗಳನ್ನ ಕೊಡ್ತಾ ಇದಾರೆ ಫಿತ್ ಕಾಯಿಲೆ ಇರೋರಿಗೆ. ಸೊ ಆ ಭಯ ಕೂಡ ಬೇಡ, ಮಾತ್ರೆ ಚಿಕಿತ್ಸೆ ಆಗತ್ತಾ ಇಲ್ಲ. ಅಥವಾ ಎಲ್ಲಾ ಮೂರ್ಛೆ ರೋಗ ಇರೋರಿಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳಿದಾಗೆ 75%, 80% ಬರೀ ಮಾತ್ರೆ ಕರೆಕ್ಟ್ ಆಗಿ ತಗೊಂಡು ನಾವು ಹೇಳಿದಾಗ ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಡ್ಬೋದು ಫಿಟ್ಸ್ ಕಾಲಿನ.
1: ಒಟ್ಟಾರೆಯಾಗಿ ತಾವು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಈ ಒಂದು ಮೂರ್ಛೆ ರೋಗನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ ಖಂಡಿತ, ನಾನು ಹೇಳಿದಾಗೆ 75-80% ಸಂಪೂರ್ಣವಾಗಿ ಗುಣಪಡಿಸಬಹುದು, ಇನ್ 20% ಸರ್ಜರಿ ಅಷ್ಟೇ.
1: ಕಾರ್ಯಕ್ರಮದ ಕಡೆಯದಾಗಿ ಈ ಒಂದು ಮೂರ್ಛೆ ರೋಗದ ಕುರಿತಾಗಿ ತಾವು ವೈದ್ಯರಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್?
0: ಒಂದು ಸೋಷಿಯಲ್ ಸ್ಟಿಗ್ಮಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ, ಡು ನಾಟ್ ಡಿಸ್ಕ್ರಿಮಿನೇಟ್ ಅಂತಾನೆ ಹೇಳ್ತಾರೆ, ಒಂದ್ಸರಿ ಥೀಮ್ ಕೂಡ ಕೊಟ್ಟಿದ್ರು. ಸೊ ಏನಂತ ಹೇಳಿದ್ರೆ ಅವ್ರನ್ನ ಬೇರೆ ಆಗಿ ಪರಿಗಣಿಸಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅದು ತುಂಬಾ ಸಹಜವಾದ ತೊಂದರೆನೆ. ಈಗ ತಲೆನೋವು ಹೇಗೋ, BP ಹೇಗೋ, ಶುಗರ್ ಹೇಗೋ, ಇದು ಹಾಗೇನೆ. ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಈ ಮೂರ್ಛೆ ಬಂದಾಗ ಮಾತ್ರ ಆ ಮೂಮೆಂಟ್ ಅಲ್ಲಿ ಅವ್ರ ಕೈ ಕಾಲು ಪಟ ಪಟ ಹೊಡಬಹುದು ಮಾಡಬಹುದು. ಮಿಕ್ಕಿ ಟೈಮ್ ಅಲ್ಲಿ ದೇ ಆರ್ ಆಸ್ ನಾರ್ಮಲ್ ಆಸ್ ಎನಿಬಡಿ ಅಲ್ವಾ? ಬೇರೆಯವ್ರ ತರನೇ ಸಂಪೂರ್ಣ ನಾರ್ಮಲ್ ಅವರು ಆ ಮೂಮೆಂಟ್ ಅಲ್ಲಿ. ಮತ್ತಿದ್ದು ಯಾರಿಗಾದ್ರೂ ಬರ್ಬೋದು, ಚೆನ್ನಾಗಿರೋರಿಗೆ, ತುಂಬಾ ವಿದ್ಯಾವಂತರಿಗೆ, ತುಂಬಾ ಎಲ್ಲಾ ಚೆನ್ನಾಗಿರೋರಿಗೆ ಕೂಡ, ಆರೋಗ್ಯವಾಗಿರೋರಿಗೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಬರುದು. ಫಸ್ಟ್ ಏನಂದ್ರೆ ಅದು ಮೂರ್ಛೆ ರೋಗ ಬಂದ ತಕ್ಷಣ ಅದೊಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಮಾಡಿ ಅದನ್ನ ತುಂಬಾ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಅಸೋಸಿಯೇಟ್ ಮಾಡಿಬಿಟ್ಟು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡಬಾರ್ದು. ಅದೊಂದು ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆಗಿದೆ, ಚಿಕಿತ್ಸೆ ಇದೆ, ಚಿಕಿತ್ಸೆ ಇದೆ. 75-80% ನಾನು ಹೇಳಿದಾಗೆ ಶೇಕಡ 75-80% ಕರೆಕ್ಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಸಂಪೂರ್ಣ ವಾಸಿ ಆಗುತ್ತೆ, ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಸೊ ಮಾತ್ರೆ ಬಿಡಬಾರ್ದು, ಸರಿಯಾಗಿ ತಗೊಳ್ಬೇಕು, ಸರಿಯಾಗಿ ಕನ್ಸಲ್ಟೇಷನ್ ಮಾಡಬೇಕು, ಅಷ್ಟೇ ಇರೋದು. ಇನ್ನು 20% ಅದೇನಿದೆಯೋ ತುಂಬಾ ಕಡಿಮೆ ಪ್ರಮಾಣ, ಅವ್ರಿಗೆ ಮಾತ್ರ ಸರ್ಜರಿ, ಅದು ಕೂಡ ಗವರ್ಮೆಂಟ್ ಅಲ್ಲಿ ಫೆಸಿಲಿಟಿ ಇದೆ. ಸರ್ಜರಿ ಮಾಡೋದ್ರಿಂದ 100% ಕಂಪ್ಲೀಟ್ ವಾಸಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ಮೂರ್ಛೆ ರೋಗ ಇದೆ ಅಂದ ತಕ್ಷಣನೇ ಭಯ, ಗಾಬರಿ, ಆತಂಕ ಮಾಡ್ಕೊಳ್ದೇನೆ, ಯಾರೋ ಹೇಳಿದ್ದ ಮೂಢನಂಬಿಕೆಗಳನ್ನ ಫಾಲೋ ಮಾಡದೇನೆ, ಅದ್ರ ಬಗ್ಗೆ ಹೆಚ್ಚಿನ ಭಯ ಪಡ್ಕೊಳ್ದೇನೆ ವೈದ್ಯರಲ್ಲಿ ಹೋಗಿ ಅವ್ರಗಳಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಒಳ್ಳೆದು ಮೇಡಮ್, ತಾವು ಇದುವರೆಗೂ ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನ ನಮ್ಮ ಕೇಳಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ KG ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು HM ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 1:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, PM ಸ್ವನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, PM ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ SM ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು

ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಆ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರಾನ್ಸ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನ LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ,

0: ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನ ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800119179 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UNLBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ. ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ದವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ

0: ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ದತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಗ್ಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026ರ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7ರಂದು ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು,

ಆನ್ ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ದಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ ಮತ್ತು ಸಿದ್ದಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ, ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅತಿ ಮಧುರ ಅನುರಾಗ ಚಿತ್ರದ ಗೀತೆ.
1: ಪೋಸ್ಟ್ಮನ್ನ ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
2: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30ಕ್ಕೆ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಾಹಾರಕೂಟ ಏರ್ಪಡಿಸಿದ್ದರು. ಈ ಉಪಾಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಾಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮುಸ್ಲಿಂ ಸಿಎಂ ಡೆಲ್ಲಿ ಹೋಗುತ್ತೆ. ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ. ಪಕ್ಷ ಒಂದು ನಿರ್ಣಯ ಮಾಡಿದೆ, ಹೈಸ್ಟ್ ನಿರ್ಣಯ ಮಾಡಿದಾಗ
0: ಇಂದು ನಡೆದ ಉಪಾಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸ

0: ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
4: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳೇ ಹೊರಗೆ ಬರ್ತಾರೆ, ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಚಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ

ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಭದ್ರಾವತಿ ಸಮಯ 2:40 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೊಡ್ಡರಂಗೇಗೌಡ ಅವರ ರಚನೆಯಾಗಿದೆ ಹಾಡಿದ್ದಾರೆ ಅರ್ಪಿತಾ ಶೇಷಾದ್ರಿ.

0: హలో హలో
1: నమస్తే సార్.
0: నమస్కారం ಹೇಳಿ, ಯಾರು ಮಾತಾಡ್ತಿರೋದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಅವರೇ, ವಾಕ್ಷರಿಂದ ಒಂದು ಗೀತೆಯನ್ನು ಹೇಳ್ರಿ. ಹೌದು,
1: ಕಲ್ಪನ ಕೂಡಿ ಬಂದಾಗ ಮದುವೆಯಾಗಲೇ ಬೇಕು, ಮಂಗಳ ಮಾಧ್ಯಮೊಡಗಲೇ ಬೇಕು, ಕೊಟ್ಟ ಬಾಳ ಹೊತ್ತಿನಲ್ಲಿ ನಸುನತಿ ನಿಂತಾಗ ನಿನ್ನಂದ ನೋಡಬೇಕು. ವಸಂತ ಕಾಲ ಬಂದಾಗ ಮಾವು ತಿರಲೇ ಬೇಕು, ಹೋಗಿಲೆ ಆಡಲೇ ಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ಮಾಧ್ಯಮಗಳೇ ಬೇಕು.
0: ಕಾಕ್ಷರ ಒಳ್ಳೆದು ಸುಬ್ರಹ್ಮಣ್ಯ ಅವರೇ, ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಹಲೋ
2: ಸರ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಹ್ಞೂ, ಹೇಳಿ ರಾಧ ಅವರೇ. ಕಾಕ್ಷರನ ಒಂದು ಗೀತೆಯನ್ನ.
2: ಕಣ್ಣು ಕಣ್ಣು ಕಲೆ ಕಾಟ ಮನವು ಜಾಲೆಯಾಗಿದೆ, ಹೃದಯ ಬಿಡಲಾರೆ ಎಂದಿದೆ ಕೋಗಿ. ಕಣ್ಣು ಕಣ್ಣು ಕಲೆ ಕಾಟ ಮನವು ಜಾಲೆಯಾಗಿದೆ ತೋಗಿ, ಹೃದಯ ಬಿಡಲಾರೆ ಎಂದಿದೆ ಕೋಗಿ.
0: ಸರಿ, ಧನ್ಯವಾದ.
2: ಧನ್ಯವಾದ.

0: ಹಲೋ,
1: ಹಲೋ
0: ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ,
0: ಹೇಳಿ. ಚಿತ್ರ ಅವರೇ, ಗ್ರಾಹಕರಿಂದ ಒಂದು ಗೀತೆಯನ್ನ. ಹೌದು.
1: ಗಗನವೇ ಬಾಗಿ ಭುವಿಯನು ತೇರಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೂಮಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀನು ಬಾ ಮುನ್ನ ನಾಮೆಯ ಮಂತ್ರಣ, ಗಗನವೇ ಬಾಗಿ.
0: ಮತ್ತೆ ಗ್ರಾ ಬಂತು. ಧನ್ಯವಾದ ಚಿತ್ರ ಅವರೇ. ಹಲೋ ಹಲೋ,
1: ನಮಸ್ತೆ,
0: ಯಾರು ಮಾತಾಡ್ತಾ ಇರೋದು?
1: ಗೀತಾ ಮಲ್ಲಪ್ಪ.
0: ಹ್ಞೂ ಹೇಳಿ. ಗೀತಾ ಅವರೇ, ಗಾಕ್ಷರಿಂದ ಒಂದು ಗೀತೆನ. ಧನ್ಯವಾದ ಗೀತಾ ಅವರೇ. ಹಲೋ
2: ಹಲೋ
0: ಹಲೋ, ನಮಸ್ತೆ ಹೇಳಿ, ಯಾರು ಮಾತಾಡ್ತಾ ಇರೋದು? ಮಂಜುಳ ಅವರೇ, ಯಾಕ್ಷರಿಂದ ಒಂದು ಗೀತೆ ಹೇಳಿ.
2: ಯಾವ ಹೂ ಯಾತ ಮುಡಿದು ಯಾರ ಕಡೆಗೂ ಪ್ರೇ.

0: ಕಾಮನೆ ನಾಲ ಧನ್ಯವಾದ ಮಂಜುಳ ನಮಸ್ತೆ. ಹಲೋ
1: ಹಲೋ
0: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಕೇಶವ ಲಹರಿ ಭದ್ರಾವತಿ ಅಂತ ಸರ್.
0: ಕೇಶವರೇ, ನಾಕ್ಷರಿಂದ ಒಂದು ಗೀತೆನ ಹೇಳಿ.
1: ನೂರಾರು ಜನ್ಮಕ್ಕೂ ಬಲವಾದರೆಯೇ ಒಲಿಗಲಿದು ಬಾಳು, ಆತ್ಮನಲ್ಲ ಪ್ರಾಣ ನೀನೆಂದು ಜನ್ಮಕ್ಕೂ.
0: ಕಾಮತ್ತೆ ಬಂತು. ಧನ್ಯವಾದ ಕೇಶವರೇ. ಹಲೋ
1: ಹಲೋ
0: ಹಲೋ ಹೇಳಿ, ಯಾರು?
1: ಲಕ್ಷ್ಮೀ ಜನ್ನಾಪುರ.
0: ಲಕ್ಷ್ಮಿ ಅವರೇ, ಕಾಕ್ಷರಿಂದ ಒಂದು ಗೀತೆನ ಹೇಳಿ.
1: ಕಾನ ಕಂಡೇ ನಾ ಕಂಡೇ ಕಾಣದ ತಾಯಿಯ ನಾ ಕಂಡೇ ಕಂಡೇ ನಾ ಕಂಡೇ ಕಾಣದ ತಾಯಿಯ ನಾ ಕಂಡೇ. ಧನ್ಯವಾದಗಳು ಸರ್.
0: ಕಂಡೇ ಡಾಲ. ಹಲೋ
2: ಹಲೋ
0: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಶ್ರೀಧರ್.
0: ಶ್ರೀಧರ್ ಅವರೇ, ಡಾಕ್ಷರ ಇಂದ ಹಾಡಿಲ್ಲ.

0: Ek sê nou die geteerlik.
1: Dari kana dagi di dasavindeli Dari dubor parwani jogi bariye di Dari kana dagi di dasavindeli Thank you.
0: Thank you, Siddhar Baba.
2: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು?
2: ರತ್ನಗಿರಿ ನಗರ ಶುಭ ಅಂತ ಹೇಳಿ ಸರ್.
0: ಶುಭ ಅವರೇ, ನಾ ಅಕ್ಷರದಿಂದ ಒಂದು ಗೀತೆನ ಹೇಳಿ.
2: ಹಾ ಸರ್, ಹೇಳ್ತೀನಿ. ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಹೋಗುವೆ,

0: ಹಲೋ
1: ಹಲೋ ಹೇಳಿ ಯಾರು?
0: ಭದ್ರಾವತಿಯಿಂದ ನರೇಂದ್ರ ಕೋರ್ಪಡೆ.
1: ಲಾಕ್ಷಣ ಒಂದು ಗೀತೆ ನೀಡಿ ಸರ್.
0: ಇಲ್ಲ ಅಲ್ಲ,

0: ಮನಕ್ಕೆ ಸಂತೋಷ ಹಾರಾದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಕಿರಾದಂತೆ.
1: ಅಕ್ಷರ ಧನ್ಯವಾದ ಸತೀಶ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
1: ಹಲೋ ಹಲೋ
2: ಸರ್ ನಮಸ್ತೆ, ನಾನು ಮಂಜುನಾಥ್ ಲಕ್ಷ್ಮೇಶ ಕರೆಯುತ್ತೇನಪ್ಪ.
1: ಮಂಜುನಾಥ್ ಅವರೇ, ತಾಕ್ಷರದಿಂದ ಒಂದು ಗೀತನ ಹೇಳಿ.
2: ತಾನ ತುತ್ತುವನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ, ತುತ್ತುವನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ.

0: ಒಂದು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕ್ಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ, ಕಾಡಾಗೊಂದು ಮರೆ ಒಣಗಿ ಬಿದ್ದರೆ ಏನಾಯ್ತು, ಊರಾಗೊಂದು ಮನೆ ಉರಿದು ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗು ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು, ಸುತ್ತು ಅನ್ನ ತಿನ್ನೋಕೆ ಬಗ್ಗೆ ನೀರು ಕುಡಿಯೋಕೆ ಕಾಸರ್
1: ಕಾಕ್ಷರ. ಧನ್ಯವಾದ ಮಂಜುನಾಥ. ಹಲೋ ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ನಮ್ಮ ಹೆಸರು
2: ಎಲ್ಲೇಗೌಡ ಸರ್.
1: ಎಲ್ಲೇಗೌಡ್ರಿ, ಕಾಕ್ಷರಿಂದ ಒಂದು ಗೀತೆ ಹೇಳಿ. ಇಲ್ಲ ಕಾಕ್ಷರ, ಅವಾಗ್ಲೇ ಬಂದಿದ್ವಾ, ಈಗ ಬಂದಿರತ್ ಕಾ.
2: ಸೂರ್ಯ ಬಂದ ನಾಯಕಿ ರಂಗ ನಾಯಕಿ ರಂಗ ನಾಯಕಿ, ನಿನ್ನ ಹೃದಯ ಹತ್ತಿರವಾಗಿರಲಿ, ನಿನ್ನ ನೆನಪು ಬಹಿರಾಗಿರಲಿ,
1: ನಮಸ್ಕಾರ. ಸರಿ, ಲಾಕ್ಷರ ಕೊನೆ ಆಯ್ತು ಎಲ್ಲೇಗೌಡ್ರೆ. ಹಲೋ,
3: ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡ್ತಾರದು? ಸುರೇಶ್ ಅವರೇ. ಲಾಕ್ಷರದಿಂದ ಒಂದು ಗೀತೆ ಹೇಳಿ. ಲಾಕ್ಷರದಿಂದ ಹೇಳಿ.
3: Kiss me or kill me, oh darling, please do something to me.
1: Rakshara la?
3: Ara.
1: Sari Suresh ore. Hello?
4: Hello?
1: Hello, heli yaru?
4: Namaste sir, Monika,
1: Hasanam. Monika ore, Rakshara inda ondu geete heli.
4: ಅಕ್ಷರ ಬಂತು.

0: எனதன் ಮತ್ತೆ
1: ಕೇ ಬಂತಲ್ಲ ಗಾ. ಸರಿ ವಿಜಯಕುಮಾರ್ ಅವರು, ಧನ್ಯವಾದ. ಹಲೋ ಹಲೋ, ಪುಷ್ಪ ಅವರೇ, ಗಾ ಅಕ್ಷರದಿಂದ ಒಂದು ಗೀತೆ ಹೇಳಿ. ಅಕ್ಷರ, ಧನ್ಯವಾದ ಪುಷ್ಪ ಅವರೇ. ಹಲೋ
2: ಹಲೋ
1: ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು?
2: ನಮಸ್ಕಾರ, ಮಹೇಶ್ ಅವರೇ, ತಾಂಡವಮೂರ್ತಿ ಮಾತಾಡ್ತಾ ಇದ್ದೀನಿ.
1: ತಾಂಡವಮೂರ್ತಿ ಅವರೇ, ಆ ಅಕ್ಷರದ ಒಂದು ಗೀತೆ ಹೇಳಿ.
2: ಹಾ, ನಾ

0: Da, Akşar'a da.
1: Da, o da.
0: Hello? Hello?
1: Sir.
0: Namaste, ಹೇಳಿ ಯಾರು? ಯಾರು ತಮ್ಮ ಹೆಸರು ಮಾತು?
2: ಹಲೋ.
0: ತಮ್ಮ ಹೆಸರು?
2: ಬಿಂದು ವಿಜಯ್ ಕುಮಾರ್, ಶಿವಮೊಗ್ಗ.
0: ಹೇಳಿ ಬಿಂದು ಅವರೇ. ದಾಕ್ಷರ ದಾಕ್ಷರಿಂದ ಒಂದು ಗೀತೆ ಹೇಳಿ. ದಾಕ್ಷರಿಂದ
2: ಹೇಳ್ತೀನಿ. ತಾರಿ ಕಾಣದಾಗಿದೆ.
0: ಹೇಳಿದ್ರೆ

0: ಕವಿಂದನಿ ಮನದ ಆಸೆ ತಿಳಿಸುವ ಆಸೆ ಹೀಗೆ ಹೇಳಲಿ ನಾಳೆ ಹೀಗೆ ಎಂಬ ಚಿಂತೆ ಎಂದು ಮನದಲ್ಲಿ ಕಲ್ಲು ಮುಟ್ಟು ಏನೇ ಇರಲಿ ಬಾಳ ದಾರಿಲಿ ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ
1: ಧನ್ಯವಾದ ಸರ್
2: ಧನ್ಯವಾದ ಹಲೋ
3: ಹಲೋ
2: ಹಲೋ ಹೇಳಿ ಯಾರು ಮಾತಾಡ್ತಾ ಇರೋದು
3: ಹಲೋ ಸರ್ ನನ್ನ ಹೆಸರು ಮಂಜುನಾಥ್ ಅಂತ
2: ಮಂಜುನಾಥ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರಿದ್ರು
3: ಸರ್ ವಿಜಯಪುರ ಡಿಸ್ಟ್ರಿಕ್ಟ್ ನೀ ತಾಲೂಕು ಕನ್ನಡ ಎಂಬ ಗ್ರಾಮ
2: ನಾಕ್ಷರದಿಂದ ಒಂದು ಗೀತೆನ ಹೇಳಿ ಮಂಜುನಾಥ್ ಅವ್ರೆ
3: ಯಾವ್ದು ಸರ್
2: ನಾಕ್ಷರದಿಂದ
3: ನಗು ನಗುತ ನೀ ಬರುವೆ ನಗುವಿನ ನೀ ಮನ ಸೆಳವೆ ನಗು ನಗುತ ನೀ ಬರುವೆ ನಗುವಿನ ನೀ ಮನ ಸೆಳವೆ
2: ಇಟ್ಟು ಸರ್ ವಾ ಅಕ್ಷರ ಅಲ್ಲ ಸರಿ ಮಂಜುನಾಥ್ ಅವರೇ

0: ಹಲೋ
1: ಸರ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ರಾಜು ಶಂಕರ್.
0: ಹ್ಮ್, ರಾಜು ಅವರೇ ಹೇಳಿ, ಆ ಅಕ್ಷರದ ಒಂದು ಗೀತೆ ಹೇಳಿ ರಾಜು ಅವರೇ.

0: ಹಲೋ ಹಲೋ
1: ಹಲೋ
0: ಹಲೋ ಹೇಳಿ, ಯಾರು ಮಾತಾಡ್ತಿರೋದು? ವಿಶ್ವನಾಥ್ ಅವರೇ, ಲಾಕ್ಷರದಿಂದ ಒಂದು ಗೀತೆ ಹೇಳಿ. ಲಾಕ್ಷರದಿಂದ ಲಾಕ್ಷರ
1: ಎಂದೆಂದೋ ನಿನ್ನ ಬಿಡಲಾರಿ ನೀನೇ ಪ್ರಾಣ ನನ್ನಾಣೆಗೂ ನಿನ್ನ ಮರೆಯಲಾರಿ.
0: ಸರಿ ವಿಶ್ವನಾಥ್ ಅವರೇ,
2: ಹಲೋ
0: ಹಲೋ ಹಲೋ, ಮುರಳೀಧರ್ ಅವರೇ, ಲಾಕ್ಷರದ ಒಂದು ಗೀತೆ ಹೇಳ್ರಿ.
2: ಲೋಕವೇ ಹೇಳಿದ ಮಾತಿದ್ದು ವೇದದ ಸಾರವೇ ಕೇಳಿದ್ದು ಬಾಳಿನ ಮೂಲವೆಂದು ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಯಕ್ಕೆ ತರಬಾರದು.
0: ಧನ್ಯವಾದ ಮುರಳೀಧರ್ ಅವರೇ.

0: ಹಲೋ
1: ಹಲೋ
0: ಹೇಳಿ ಯಾರು? ದಾಕ್ಷರ ನೋ ನಾಲ ಸರಿ ಶಾಂತ ಅವರ. ಹಲೋ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಸುಮಿತ್ರ ಅವರೇ. ನಾಕ್ಷರಿಂದ ಒಂದು ಗೀತೆ ಹೇಳಿ. ಸರಿ ಸುಮಿತ್ರ, ಧನ್ಯವಾದ.

0: ನೀವು ಅಕ್ಷರನ? ಸರಿ ಚಂದ್ರಿಕಾ ಅವರೇ. ಹಲೋ.
1: ಹಲೋ
0: ಹೇಳಿ, ಯಾರು? ನಿಮ್ದೆ ಕೊನೆಯ ಕರೆ. ವಾಕ್ಷರಿಂದ ಒಂದು ಗೀತೆ ಹೇಳಿ ಜಯಮ್ ಅವರೇ. ವಾಕ್ಷರಿಂದ ಒಂದು ಗೀತೆ ಹೇಳಿ, ತಮ್ದೆ ಲಾಸ್ಟ್ ಕೊನೆ ಕರೆ.
1: ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು.
0: ಅಷ್ಟೇನಾ ಜಯಮ್ ಅವರು?
1: ನಮಸ್ಕಾರ.
0: ನಮಸ್ಕಾರ ಜಯಮ್ ಅವರು, ಧನ್ಯವಾದ.

0: ಕೆಳಗಡೆ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಹಾಗೂ ಲೈವ್ ಸ್ಟ್ರೀಮಿಂಗ್ ನಲ್ಲಿ ಈಗ ಸಮಯ ಆಗ್ತಾ ಇದೆ 5:20 ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್ ಅವರು. ಸಾಹಿತ್ಯ ರಚನೆ ಮುರಳಿ ಮೋಹನ್ ಹಾಗೂ ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು. ಈ ಗೀತೆ ಆದ ನಂತರ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಯ್ತಾ ಇರುತ್ತೆ ಕೆಲವರೇ, ಕಾಯ್ತಾ ಇರಿ ಆ ಪ್ರಶ್ನೆಗೆ. ಹಾಗೆ ಈ ಗೀತೆಯನ್ನು ಕೇಳ್ಕೊಂಡು ಬನ್ನಿ.

ಗೆಳೆಯರೇ, ನಿಮಗೊಂದು ಪ್ರಶ್ನೆ ಕಾಯ್ತಿರುತ್ತೆ ಎಂದಿದ್ದೆ. ಅದೇನಂದ್ರೆ, ನಮ್ಮ ಭಾರತದ ಕರೆನ್ಸಿ ನೋಟ್ನ ಭಾಷಾ ಫಲಕದಲ್ಲಿ ಎಷ್ಟು ಭಾಷೆಗಳನ್ನ ಮುದ್ರಿಸಿದ್ದಾರೆ ಅಂತ. ನೀವು ನಿಮ್ಮ ಸಂದೇಶಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481575720 ಕಳುಹಿಸಿ. ಇನ್ನೊಮ್ಮೆ ಪ್ರಶ್ನೆ ಏನಂತ ಹೇಳ್ತೀನಿ, ನಮ್ಮ ಭಾರತದ ಕರೆನ್ಸಿ ನೋಟ್ನ ಭಾಷಾ ಫಲಕದಲ್ಲಿ ಎಷ್ಟು ಭಾಷೆಗಳನ್ನ ಮುದ್ರಿಸಿದ್ದಾರೆ ಅಂತ ನಿಮ್ಮ ಸಂದೇಶಗಳನ್ನ ಕಳಿಸಿ. ನಿಮ್ಮ ಸಂದೇಶಗಳನ್ನ ಒಂದೊಂದಾಗಿ ಓದೋಣ. ಅದಕ್ಕೂ ಮುನ್ನ ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಆಪ್ತ ಮಿತ್ರ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ರಚನೆ ವಿ ಮನೋಹರ್ ಹಾಗೂ ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು.

ಕೇಳಿದ್ರೆ ಮತ್ತೊಮ್ಮೆ ನಾನು ಕೇಳಿದ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಯಾರೆಲ್ಲ ಈಗ ರೇಡಿಯೋ ಆನ್ ಮಾಡಿದ್ರು ಪಟಪಟ ನಿಮ್ಮ ಉತ್ತರಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಟೈಪ್ ಮಾಡಿ ಕಳಿಸಿ. ಪ್ರಶ್ನೆ ಏನಂದ್ರೆ, ನಮ್ಮ ಭಾರತದ ಕರೆನ್ಸಿ ನೋಟ್ನ ಭಾಷಾ ಫಲಕದಲ್ಲಿ ಎಷ್ಟು ಭಾಷೆಗಳನ್ನ ಮುದ್ರಿಸಿದ್ದಾರೆ ಅಂತ. ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನ ಕೇಳಾದ್ಮೇಲೆ ನಿಮ್ಮ ಉತ್ತರಗಳನ್ನು ಓದೋಣ. ಆರ್ಯನ್ ಚಿತ್ರದ ಗೀತೆಯನ್ನ ಕೇಳಿ ಹಾಡಿದ್ದಾರೆ ಸಿದ್ಧಾರ್ಥ್ ಮಹದೇವನ್ ಅವರು. ಸಾಹಿತ್ಯ ರಚನೆ ಡಿ ರಾಜೇಂದ್ರ ಬಾಬು ಹಾಗೂ ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್ ಅವರದ್ದು.

ಕೆಲವರೇ ನಮ್ಮ ಭಾರತದ ಕರೆನ್ಸಿ ನೋಟ್ನ ಭಾಷಾ ಫಲಕದಲ್ಲಿ ಎಷ್ಟು ಭಾಷೆಗಳನ್ನ ಮುದ್ರಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದೆ. ಬನ್ನಿ, ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಓದೋಣ. ಶ್ರೀ ಹೊಬಳೆ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಕಳಿಸಿದ್ದಾರೆ. ಹಾಗೆ ನಮ್ಮ ಉತ್ತರವನ್ನ ಕೂಡ ಕಳುಹಿಸಿ. ಇನ್ನು ರಾಜು ಶಂಕರಘಟ್ಟದಿಂದ, ನಮ್ಮ ನೆಚ್ಚಿನ ಬಾನುಲಿಯಲ್ಲಿ ಸಂಜೆಯ ಕಾರ್ಯಕ್ರಮ ನಡೆಸಿಕೊಳ್ಳಲು ಬಂದ ಪ್ರೀತಿಯ ಸಹೋದರಿಗೆ ವಂದನೆಗಳು. ಮಧ್ಯಾಹ್ನ 12:30 ಪ್ರಸಾರವಾದ ಆರೋಗ್ಯ ಕಾರ್ಯಕ್ರಮ, ಅದರಲ್ಲಿ ಸಹ್ಯಾದ್ರಿ ನಾರಾಯಣ ಹೃದಯಾಲಯದ ಮೂರ್ಛೆ ರೋಗದ ಬಗ್ಗೆ ಡಾಕ್ಟರ್ ರೂಪಾ ಅವರು ತುಂಬಾ ಚೆನ್ನಾಗಿ ವಿವರಣೆಯನ್ನ ನೀಡಿದ್ರು. ಮೂರ್ಛೆ ರೋಗ ಬಂದಾಗ ಮಾಡುವ ಪ್ರಥಮ ಚಿಕಿತ್ಸೆ ಮತ್ತು ಅವರನ್ನ ಹೇಗೆ ನೋಡ್ಕೊಳ್ಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನ ಚೆನ್ನಾಗಿ ತಿಳಿಸಿದ್ರು ಅಂತ ಕಳಿಸಿದ್ದಾರೆ. ಉತ್ತರವನ್ನು ಕೂಡ ಕಳಿಸಿ. ಇನ್ನು ಹಂಪಣ್ಣ ನ್ಯಾಮತಿಯಿಂದ 17 ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾತಿಯಿಂದ, ನಮಸ್ಕಾರ ಮೇಡಮ್, ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ 22 or 17 ಅಂತ ಕಳಿಸಿದ್ದಾರೆ. ಯಾವ್ದು ಸರಿ ನೀವೇ ಮತ್ತೆ ಟೈಪ್ ಮಾಡಿ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮ ಶ್ರೀಧರ ಪನ್ನಗ ಟಿ ಅನಂತಕುಮಾರ್, ಧನ್ಯವಾದಗಳು, ನಮಸ್ತೆ, ಶುಭಾಶಯಗಳು, ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ ಅಂತ ಹೇಳಿ 15 ಭಾಷೆ ಅಂತ ಕಳಿಸಿದ್ದಾರೆ. ಒಂದ್ಸಲಿ ಚೆಕ್ ಮಾಡಿ ಸರಿನಾ ಅಂತ. ಇನ್ನು ಶುಭ ಸಂಜೆ ಜ್ಯೋತಿ ನೀನಾ ಸಂತೋಷ್ ನಯಂತಿ, ಉತ್ತರ 14 ಅಂತ ಕಳಿಸಿದ್ದಾರೆ. ಇನ್ನು ಮುರಳೀಧರ ಶಿವಮೊಗ್ಗದಿಂದ, 15 ಭಾಷೆಗಳಲ್ಲಿ ಮುದ್ರಿಸಲಾಗಿದೆ ಅಂತ ಕಳಿಸಿದ್ದಾರೆ. ಪುಷ್ಪ ವಿನೋಬ ನಗರ ಶಿವಮೊಗ್ಗ, ಸಂಜೆ ವಂದನೆಗಳು, ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಿದೆ, 15 ಭಾಷೆಗಳು ಉತ್ತರ ಅಂತ ಕಳಿಸಿದ್ದಾರೆ. ಇನ್ನು ಚಂದ್ರಿಕಾ ಶೇಷಾಚಲ ಹರನಹಳ್ಳಿಯಿಂದ 15 ಅಂತ ಕಳಿಸಿದ್ರೆ, ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಯ ತಾಲೂಕು, ನಮಸ್ತೆ, ಶುಭ ಸಂಜೆ, ಒಟ್ಟು 17 ಭಾಷೆ ಮುದ್ರಿಸಲಾಗಿದೆ ಅಂತ ಕಳಿಸಿದ್ದಾರೆ. ಇನ್ನು ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇಂದ, ಒಟ್ಟು 17 ಅಂತ ಕಳಿಸಿದ್ದಾರೆ. ಇನ್ನು

ವಿಜಯಪುರ ನಗರದಿಂದ ರೇಖಾ. ನಮಸ್ತೆ ಮೇಡಮ್. ಮಧ್ಯಾಹ್ನ 12:35ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕರೂರು ತಾಲೂಕಿನಿಂದ ನಮಸ್ಕಾರ, ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 22 ಅಥವಾ 17 ಅಂತ ಕಳಿಸಿದ್ದಾರೆ. ನಮಸ್ತೆ, ವಿಜಯಪುರ ನಗರದಿಂದ ಭಾಗ್ಯಶ್ರೀ. ಇಂದು ಸಂಜೆ 4 ಗಂಟೆಗೆ ಡಾಕ್ಟರ್ ಶ್ರೀ ಮಹೇಶ್ ಎಚ್ ಎಂ ಅವರು ನಡೆಸಿಕೊಟ್ಟ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಬೃಂದಾ ಶಿವಮೊಗ್ಗದಿಂದ ಉತ್ತರ 17 ಅಂತ ಕಳಿಸಿದ್ರೆ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೇ ನನ್ನ ಉತ್ತರ 17 ಅಂತ ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು 17 ಅಂತ ಕಳಿಸಿದ್ದಾರೆ. ಇನ್ನು ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ ಶುಭ ಸಂಜೆ, ಸಂಜೆ ಕಾರ್ಯಕ್ರಮ ಹಾಡುಗಳು ಸೂಪರ್, ಒಟ್ಟು 17 ಅಂತ ಕಳಿಸಿದ್ದಾರೆ. ಇನ್ನು ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹುಬ್ಬಳ್ಳಿಯಿಂದ 17 ಭಾಷೆ ಅಂತ ಕಳಿಸಿದ್ದಾರೆ. ಕೆಳಗಡೆ ನಮ್ಮ ಭಾರತದ ಕರೆನ್ಸಿ ನೋಟ್ನಲ್ಲಿ ಕನ್ನಡ, ಅಸ್ಸಾಮೀಸ್, ಬಂಗಾಳಿ, ಗುಜರಾತಿ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು, ಒಟ್ಟಾರೆ 15 ಭಾಷೆಗಳು ಸೇರಿದಂತೆ 2 ಪ್ರಾಥಮಿಕ ಭಾಷೆಗಳು ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಕೂಡಿದಂತೆ ಒಟ್ಟಾರೆ 17 ಭಾಷೆಗಳು ಭಾಷಾ ಫಲಕದಲ್ಲಿ ಇವೆ. ಎಲ್ಲರೂ ಸರಿಯಾದ ಉತ್ತರಗಳನ್ನೇ ಕಳಿಸಿದ್ದೀರಾ. ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳುವ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಅಧ್ಯಕ್ಷ ಚಿತ್ರದ ಗೀತೆ, ಹಾಡಿದರೆ ವಿಜಯ್ ಪ್ರಕಾಶ್ ಅವರು, ಸಾಹಿತ್ಯ ರಚನೆ ಯೋಗರಾಜ್ ಭಟ್ ಹಾಗೂ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದ್ದು.

ಕೆಲವರೆ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇನೆಂದ್ರೆ, ನಮ್ಮ ಭಾರತದ 10 ರೂಪಾಯಿ ಚಾಕ್ಲೇಟ್ ಬ್ರೌನ್ ಬಣ್ಣದ ನೋಟಿನ ಹಿಂಭಾಗದಲ್ಲಿ ಇರುವ ಚಿತ್ರ ಯಾವ ಪ್ರಸಿದ್ಧ ದೇವಸ್ಥಾನದ್ದು ಅಂತ ನಿಮ್ಮ ಉತ್ತರಗಳನ್ನ ವಾಟ್ಸ್ಆಪ್ ಮಾಡಿ. ಹಾಗೆ ಕೇಳಿ ಆಚಾರ್ಯ ಅಂಡ್ ಕೋ ಚಿತ್ರದ ಗೀತೆಯನ್ನ ಹಾಡುಗಾರಿಕೆ ಹಾಗೂ ಸಂಗೀತ ಸಂಯೋಜನೆ ಬಿಂದು ಮಾಲಿನಿ ಹಾಗೂ ಅಂಜನಾ ರಾಜಗೋಪಾಲನ್ ಅವರದ್ದು, ಸಾಹಿತ್ಯ ರಚನೆ ತ್ರಿಲೋಕ್ ತ್ರಿವಿಕ್ರಮನ್ ಅವರದ್ದು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳುಗರೆ, ನೀವು ಕೇಳ್ತಿದ್ದೀರಾ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 101.4 ಮೆಗಾಹರ್ಟ್ಸ್, ಅದರೊಟ್ಟಿಗೆ ಎಫ್ಎಂ 103.5 ಮೆಗಾಹರ್ಟ್ಸ್ ಗಳಲ್ಲಿ ಪ್ರಸಾರವಾಗುತ್ತಿರುವ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಈಗ ಸಮಯ ಆಗ್ತಾ ಇದೆ 5:30:20. ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಸುಶ್ರಾವ್ಯ ಜಯತಾಳ್ ನಿಮ್ಮೆಲ್ಲರ ಜೊತೆ ನೀಡ್ತಿದ್ದೀನಿ ಅಂತ ಹೇಳ್ತಾ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ. ನಮ್ಮ ಭಾರತದ 10 ರೂಪಾಯಿ ಚಾಕ್ಲೇಟ್ ಬ್ರೌನ್ ಬಣ್ಣದ ನೋಟಿನ ಹಿಂಭಾಗದಲ್ಲಿ ಇರುವ ಚಿತ್ರ ಯಾವ ಪ್ರಸಿದ್ಧ ದೇವಸ್ಥಾನದ್ದು ಅಂತ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206 ಕಳಿಸ್ತಾ ಇರಿ. ಹಾಗೆ ಕೇಳಿ ನೆನಪಿರಲಿ ಚಿತ್ರದ ಗೀತೆಯನ್ನ. ಹಾಡಿದರೆ ವಿಜಯ್ ಯೇಸುದಾಸ್ ಅವರು, ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇಳುವರಿ ನಮ್ಮ ಭಾರತದ 10 ರೂಪಾಯಿ ಚಾಕ್ಲೇಟ್ ಬ್ರೌನ್ ಬಣ್ಣದ ನೋಟಿನ ಹಿಂಭಾಗದಲ್ಲಿ ಇರುವ ಚಿತ್ರ ಯಾವ ಪ್ರಸಿದ್ಧ ದೇವಸ್ಥಾನದ್ದು ಅಂತ ಪ್ರಶ್ನೆ ಕೇಳಿದೆ. ಬನ್ನಿ, ಯಾರದೆಲ್ಲ ಉತ್ತರಗಳು ಬಂದಿವೆ ನೋಡೋಣ. ರಾಜು ಶಂಕರ್ ಘಟ್ಟ ಅವರು ನನ್ನ ಹಿಂದಿನ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮ್ತಿ ಸೂರ್ಯ ದೇವಾಲಯ ಅಂತ ಕಳಿಸಿದ್ದಾರೆ. ಚಿತ್ತ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸೂರ್ಯ ದೇವಾಲಯ ಕೊನಾರ್ಕ್ ಅಂತ ಕಳಿಸಿದ್ದಾರೆ. ಇನ್ನು ಜಯ ಪುಟ್ಟಸ್ವಾಮಿ ಕನ್ನಡದಿಂದ ನಮಸ್ತೆ, ಶುಭ ಸಂಜೆ, ಸ್ವಾಗತ, ಹಾಡುಗಳು ಸೊಗಸಾಗಿ ಮೂಡಿ ಬರ್ತೀವಿ, ಧನ್ಯವಾದಗಳು ಅಂತ ಹೇಳಿ ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ಕಳಿಸಿದ್ರೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಕೊನಾರ್ಕ್ ಸನ್ ಅಂತ ಕಳಿಸಿದ್ದಾರೆ. ಇನ್ನು ಬೃಂದಾ ಶಿವಮೊಗ್ಗದಿಂದ ಸೂರ್ಯ ದೇವಾಲಯ ಕೊನಾರ್ಕ್ ಅಂತ ಕಳಿಸಿದ್ರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸನ್ ಟೆಂಪಲ್ ಕೊನಾರ್ಕ್ ಅಂತ ಕಳಿಸಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇಂದ ಕೊನಾರ್ಕ್ ಸೂರ್ಯ ದೇವಸ್ಥಾನ ಇರೋದು ಅಂತ ಕಳಿಸಿದ್ರೆ. ಇನ್ನು ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್ಕೌರಿ, ಆದಿತ್ಯ ಭಟ್ಕೌರಿ ಮಂಡಗದ್ದೆ ಹೋಬಳಿಯಿಂದ ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಸ್ಸಾ ಅಂತ ಕಳಿಸಿದ್ದಾರೆ. ಇನ್ನು ಚಂದ್ರಿಕಾ ಶೇಷಾಚಲ ಹರನಹಳ್ಳಿ ಕೊನಾರ್ಕ್. ಹಾಗೆ ಸೂರ್ಯ ದೇವಾಲಯ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಅಂತ ಶ್ರೀಧರ ಪನ್ನಗಾಟಿ ಅನಂತ ಕುಮಾರ ಅವರು ಮೂಡಲವಿಟ್ಟಲಪುರ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರ ಸೂರ್ಯ ದೇವಾಲಯ ಅಂತ ಕಳಿಸಿದ್ರೆ. ರೇಖಾ ಬೆಂಗಳೂರಿನಿಂದ ಕೊನಾರ್ಕ್ ಸೂರ್ಯ ದೇವಾಲಯದ ಚಿತ್ರ ಅಂತ ಕಳಿಸಿದ್ದಾರೆ. ಇನ್ನು ಹ್ಯಾಬಲ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾತಿ ಕೊನಾರ್ಕ್ ಸೂರ್ಯ ದೇವಾಲಯ. ಸಂಜೆ ಕಾರ್ಯಕ್ರಮ ನಡೆಸಿಕೊಡ್ತಿರುವ ಸುಶಾಭೆ ಮೇಡಮ್ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಅಧ್ಯಕ್ಷ ಚಿತ್ರ ಓಪನ್ ಹೇರ್ ಬಿಟ್ಕೊಂಡು ಈ ಗೀತೆ ತುಂಬಾ ಇಷ್ಟ ಆಯ್ತು. ನೀವು ಕೇಳಿದ ಪ್ರಶ್ನೆ ಉತ್ತರ ಸೂರ್ಯ ದೇವಾಲಯ ಕೊನಾರ್ಕ್ ಅಂತ ಕಳಿಸಿದ್ದಾರೆ. ಇನ್ನು ಹೆಚ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೊನಾರ್ಕ್ ಅಂತ ಕಳಿಸಿದ್ರೆ. ಇನ್ನು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಅವರು ಸರಿಯಾದ ಉತ್ತರ. ಅಜಯ್ ವಂಟ್ಕರ್ ಲೋಹರ್ ಉತ್ತ ಭದ್ರಾವತಿಯಿಂದ ಉತ್ತರ ಸರಿ ಇದೆ. ಇನ್ನು ನಾಗರಾಜ್ ಚೌಧರಿ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಸರಿಯಾದ ಉತ್ತರ. ಇನ್ನು ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಮೇಡಮ್ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಹಾಗೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಹಾಗೆ ಸಲ್ಮಾ ಟೀಚರ್ ಅವರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಉತ್ತರ ಕಳಿಸಿದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಉತ್ತರ ಕಳಿಸಿದ್ರೆ. ರಾಜು ಶಂಕರಘಟ್ಟ ಉತ್ತರ ಸರಿಯಾಗಿದೆ. ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ ಮೇಡಮ್, ಸಾಯಂಕಾಲ ಶುಭ ಸಾಯಂಕಾಲ, ಕಾಫಿ ಆಯ್ತಾ ಅಂತ ಕಳಿಸಿದ್ರೆ ಹಾಗೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಹಾಗೆ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಬೆಳಗ್ಗೆಯಿಂದ ಪ್ರಸಾರ ಆಗುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದೆ, ಪ್ರಸಾರ ಮಾಡಿದ ಹಾಡು ಚೆನ್ನಾಗಿದೆ, ರೇಡಿಯೋ ಕೇಳ್ತಿದೀವಿ ಅಂತ ಕಳಿಸಿದ್ದಾರೆ, ಹಾಗೆ ಉತ್ತರವನ್ನು ಕೂಡ ಕಳಿಸಿ. ಇನ್ನು ಮಮತಾ ಭದ್ರಾವತಿಯಿಂದ ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ಕೆಳಗಡೆ ನಮ್ಮ ಭಾರತದ 10 ರೂಪಾಯಿ ನೋಟ್ ಹಿಂಭಾಗದಲ್ಲಿ ಒಡಿಸ್ಸಾದ ಪ್ರಸಿದ್ಧ ಕೊನಾರ್ಕ್ ಸೂರ್ಯ ದೇವಾಲಯದ ಚಕ್ರದ ಚಿತ್ರವಿದೆ. ಇದು ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುತ್ತೆ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ.

ಮುಂದಿನ ಪ್ರಶ್ನೆಗೆ ಹೋಗುವ ಮುನ್ನ ಇನ್ನೊಂದು ಗೀತೆಯನ್ನ ಕೇಳಿ. ಅವನೇ ಶ್ರೀಮನ್ನಾರಾಯಣ ಚಿತ್ರದ ಗೀತೆ, ಹಾಡಿದ್ದಾರೆ ವಿಜಯ ಪ್ರಕಾಶ್ ಹಾಗೂ ಶಶಾಂಕ್ ಹಾಗೂ ಸಂಗಡಿಗರು, ಸಾಹಿತ್ಯ ರಚನೆ ನಾಗಾರ್ಜುನ್ ಶರ್ಮಾ ಹಾಗೂ ಸಂಗೀತ ಸಂಯೋಜನೆ ಡಿ ಅಜನೀಶ್ ಲೋಕನಾಥ್ ಅವರದ್ದು.

ಕೆಳಗರೆ ಕಾರ್ಯಕ್ರಮದ ಕಡೆಯ ಪ್ರಶ್ನೆ. ಇನ್ನು ಸಾಂಚಿ ಸ್ತೂಪದ ಚಿತ್ರವನ್ನ ಯಾವ ಮುಖಬೆಲೆಯ ಭಾರತೀಯ ನೋಟಿನ ಹಿಂಭಾಗದಲ್ಲಿ ಕಾಣ್ತೀವಿ ಅಂತ ನಿಮ್ಮ ಉತ್ತರಗಳನ್ನ ಕಳಿಸಿ. ಹಾಗೆ ಕೇಳಿ, ಹೀರೋ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ವಿಜಯ ಪ್ರಕಾಶ್ ಅವರು, ಸಾಹಿತ್ಯ ರಚನೆ ಯೋಗರಾಜ್ ಭಟ್ ಹಾಗೂ ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್ ಅವರದ್ದು.

ಗುಡ್ ಈವ್ನಿಂಗ್ ಕಾಫಿ ಆಯ್ತಾ? ಸರ್ವಮಂಗಳ ಹಾಲಪ್ಪ ಸರ್ಕಲ್ ಬಿ ಎಚ್ ರೋಡ್ ಭದ್ರಾವತಿಯಿಂದ ನನ್ನ ಹಳೆ ಪ್ರಶ್ನೆಗೆ ಉತ್ತರ ಕಳಿಸಿದರೆ ಇನ್ನು ಶ್ರೀ ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನನ್ನ ಹಳೆಯ ಪ್ರಶ್ನೆಗೆ ಉತ್ತರ ಕಳಿಸಿದರೆ. ಸಾಕಷ್ಟು ಜನ ಉತ್ತರಗಳನ್ನ ಟೈಪ್ ಮಾಡ್ತಿದ್ದೀರ, ಹಾಗೆ ಉತ್ತರಗಳನ್ನ ಸಂದೇಶಗಳನ್ನ ಟೈಪ್ ಮಾಡ್ತೀರಿ. ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಅಸತೋಮ ಸದ್ಗಮಯ ಚಿತ್ರದ ಗೀತೆ ಹಾಡಿದ್ದಾರೆ ಆಲಾಪ ರಾಜು ಹಾಗೂ ಪದ್ಮಲತಾ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ವಹಾಬ್ ಸಲೀಂ ಅವರದ್ದು.

ಸಾಂಚಿ ಸ್ತೂಪದ ಚಿತ್ರವನ್ನ ಯಾವ ಮುಖಬೆಲೆಯ ಭಾರತೀಯ ನೋಟಿನ ಹಿಂಭಾಗದಲ್ಲಿ ಕಾಣ್ತೀವಿ ಅಂತ ಪ್ರಶ್ನೆ ಕೇಳಿದ್ದೆ. ಯಾವುದೆಲ್ಲ ಉತ್ತರಗಳು ಬಂದಿವೆ ಹೆಸರುಗಳನ್ನು ಓದ್ತಾ ಹೋಗ್ತೀನಿ. ಚಿತ್ರ ಶಿವಕುಮಾರ್, ಹೊಸಮನೆ ಭದ್ರಾವತಿ, ಇನ್ನು ಹಂಪಣ್ಣ ನ್ಯಾಮತಿ, ಹಾಗೆ ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಹಾಗೆ ಬೃಂದಾ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ರೆ, ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಹಾಗೆ ಸಲ್ಮಾ ಟೀಚರ್ ತರೀಕೆರೆಯಿಂದ, ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ, ಪ್ರಶ್ನೆ ಸರಿ ಕೇಳಿಸಿಲ್ಲ ಇನ್ನೊಮ್ಮೆ ಹೇಳಿ ಅಂತ ಕಳಿಸಿದ್ದಾರೆ. ಪ್ರಶ್ನೆ ಏನಂದ್ರೆ, ಸಾಂಚಿ ಸ್ತೂಪದ ಚಿತ್ರವನ್ನ ಯಾವ ಮುಖಬೆಲೆಯ ಭಾರತೀಯ ನೋಟಿನ ಹಿಂಭಾಗದಲ್ಲಿ ಕಾಣ್ತೀವಿ ಅಂತ. ಇನ್ನು ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹುಬ್ಬಳ್ಳಿಯಿಂದ, ಹಾಗೆ ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆ ಮಮತಾ ಭದ್ರಾವತಿಯಿಂದ, ಇನ್ನು ಶಾಂತಾಚಾರ ಬಡಿಗೆರ ಕೊಕ್ಕನೂರು ತಾಲೂಕು ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ. ಇನ್ನು ಮೇಡಮ್ ಪ್ರಶ್ನೆ ಕೇಳಿಸಿಲ್ಲ ಅಂತ ಮಯೂರ್ ಕೋಟಿ ಅವರು ಕಳಿಸಿದ್ದಾರೆ. ಪ್ರಶ್ನೆ, ಸಾಂಚಿ ಸ್ತೂಪದ ಚಿತ್ರವನ್ನ ಯಾವ ಮುಖಬೆಲೆಯ ಭಾರತೀಯ ನೋಟಿನ ಹಿಂಭಾಗದಲ್ಲಿ ಕಾಣ್ತೀವಿ ಅಂತ. ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ, ರೇಖಾ ಬೆಂಗಳೂರಿನಿಂದ, ಶಿವಮೊಗ್ಗ ಜಿಲ್ಲೆ ಮುಳಲವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಅಜಯ್ ವಂಟ್ಕರ್ ಲೋಯರ್ ಹತ್ತ ಭದ್ರಾವತಿಯಿಂದ ಪ್ರಶ್ನೆ ಹೇಳಿದ್ದೀನಿ ಈಗಷ್ಟೇ. ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆ ರಾಜು ಶಂಕರಘಟ್ಟ ಅವ್ರಿಗೂ ಕೂಡ ಪ್ರಶ್ನೆ ಎರಡೆರಡು ಸಲ ಈಗಷ್ಟೇ ಹೇಳಿದೆ, ಟೈಪ್ ಮಾಡಿ ಕಳಿಸಿ ಬೇಗ. ಇನ್ನು ಶಾಂತಾಚಾರ ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ಮುನಿಷಾ ಚೈತನ್ಯ ತರೀಕೆರೆಯಿಂದ, ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ. ಹೌದು, ಕೇಳಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. 200 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಸಾಂಚಿ ಸ್ತೂಪದ ಚಿತ್ರವನ್ನ ಕಾಣ್ತೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಭೀಷ್ಮ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪ್ರಸನ್ನ ರಾವ್ ಹಾಗೂ ಸುರುಮುಖಿ ಅವರು. ಸಾಹಿತ್ಯ ರಚನೆ ಕಲ್ಯಾಣ್ ಹಾಗೂ ಸಂಗೀತ ಸಂಯೋಜನೆ ದೇವಾವ್ರದ್ದು.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸೇವಾ ಮಾಹಿತಿ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ 7 June ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: मुक्त भारत अभियान
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮನುಷ್ಯನಿಗೆ ಆರೋಗ್ಯವೇ ಅತಿ ದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕೆ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
3: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ 1,00,000 ಬಹುಮಾನ ಗೆಲ್ಲಿ.
3: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿನ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 13 ಜೂನ್ 5 ವಿಸ್ತರಿಸಲಾಗಿದೆ. ಸೇವಾ ಮಾಹಿತಿ ಕೇಳಿದಿರಿ. ಸಮಯ 6:05 ಆಗುತ್ತಿಲ್ಲದೆ ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ

0: ಹಾಕ್ರಿ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ನಿಲಯದ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಕೆಲವರೇ ಗಮನಿಸಿ, ನಾಳೆ ರಾತ್ರಿ 8:30 ನಮ್ಮ ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳು ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಪಾಲ್ಗೊಂಡ ದಾವಣಗೆರೆ ಬಿಡಿಟಿ ಕಾಲೇಜಿನಲ್ಲಿ ನಡೆದ 75ನೇ ವಾರ್ಷಿಕೋತ್ಸವ ಸಮಾರಂಭದ ಬಾನುಲಿ ವರದಿಯನ್ನ ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ಈ ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ. 6:30 ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಬಳಿಕ 7:45 ಹಿಂದಿ ಚಿತ್ರಗೀತೆಗಳು. 8:00 ನೇರ ಫೋನ್ ಇನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 9:30 ಇಂಗ್ಲಿಷ್ ಟಾಕ್ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10:00 ವಿಷಯಾಧಾರಿತ ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಇದು ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:15 ಚಿಂತನ ಬೆಂಗಳೂರು ಕೇಂದ್ರದಿಂದ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾಬಳಿಕೆ ಕಥನಗಳು ಮೂಡಿಬರುವುದು. 6:40 ನೇಗಲೆ ಮಿಡಿತ ಕಾರ್ಯಕ್ರಮದಲ್ಲಿ ವಿಷಯ ಅಡಿಕೆ ಸುಧಾರಿತ ತಳಿಗಳ ಕುರಿತು ಮಾಹಿತಿ ತಜ್ಞರಾದ ಬಸವರಾಜ್ ವಿದ್ಯಾರ್ಥಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಯುವಕಿ ಅವರಿಂದ. 6:45 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಬೆಂಗಳೂರು ಕೇಂದ್ರದಿಂದ. 6:50 ಹೆಲ್ತ್ ಹೆಂಡ್ಸ್ ಆರೋಗ್ಯ ಸೂತ್ರ ಕೇಳುವರಿ. ಇದರ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 7:15 ಲಘು ಸಂಗೀತ. 7:45 ಚಿತ್ರಗೀತೆಗಳು ಹಾಗೂ 8:30 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 9:05 ಗೆಲುವಿನ ಗುಟ್ಟು ಮೂಡಿಬರುವುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಬಳಿಕ 9:20 ಗಾಂಧಿ ಸ್ಮೃತಿ. 9:30 ಸಿನಿತರಂಗ. 10:00 ಹಾಡು ಮಾತಾಡು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. 11:00 ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ ಹಾಗೂ 11:45 ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 1:20 ಚಿತ್ರಗೀತೆಗಳು ಹಾಗೂ 2:40 ಲಘು ಸಂಗೀತದ ಕಾರ್ಯಕ್ರಮ ಮೂಡಿಬರುವುದು. 3:00 ಚಾಟ್ ಶೋ ಹಾಗೂ 4:00 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಎಫ್ಎಂ 101.4 ಕೇಳುವಿರಿ. ನಾಳೆ ಸಂಜೆ 5:00 ಹಾಗೂ 5:30 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ ಕಾರ್ಯಕ್ರಮ. 7:45 ಹಿಂದಿ ಚಿತ್ರಗೀತೆಗಳು ಹಾಗೂ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ನಾಳೆ ರಾತ್ರಿ 9:30 ಕರೆಂಟ್ ಅಫೇರ್ಸ್ ಬೆಂಗಳೂರು ಕೇಂದ್ರದಿಂದ. 10:00 ನಾಟಕ ಶಿಶಿರದಲ್ಲಿ ವಸಂತ ಮೂಡಿಬರುವುದು. ಇದರ ರಚನೆ ಎಂಎನ್ ರಾಣಿ ರತ್ನರಾವ್ ಹಾಗೂ ನಿರ್ಮಾಣ ಎಸ್ ಉಶಲತಾ. 10:30 ಸವಿನೆನಪು ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಇದುವರೆಗೆ ನಿಲಯದ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. ಈ ವಿವರವನ್ನು ನಮ್ಮ ಆಕಾಶವಾಣಿಯ ಫೇಸ್ಬುಕ್ ಅಕೌಂಟ್ನಲ್ಲಿ ನೋಡಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:15 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗಿ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ವಂದನಾ ಕಶ್ಯಪಃ. ಆದೌ ಮುಖ್ಯ ವಾರ್ತಾ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಪದಾತ್ ಔಪಚಾರಿಕ ರೂಪೇಣ ತ್ಯಾಗಪತ್ರಂ ಪ್ರದತ್ತವಾನ್. ಡಿಕೆ ಶಿವಕುಮಾರ ನೂತನ ಮುಖ್ಯಮಂತ್ರಿತ್ವೇನ ಪದಭಾರಂ ಗ್ರಹಿಷ್ಯತಿ. ರಾಷ್ಟ್ರಪತಿ ಪದಸೀನ ದ್ರೌಪದಿ ಮುರ್ಮು ಸಿಕ್ಕಿಂ ಆರಕ್ಷಕ ದಳಾಯ ರಾಷ್ಟ್ರಪತಿ ಧ್ವಜ ಸಮ್ಮಾನ ಪ್ರದತ್ತವತಿ. ಅತ್ರಾಂತರೆ ಸಿಕ್ಕಿಂ ರಾಜ್ಯಂ ಪೂರ್ಣ ಸಾಕ್ಷರ ರಾಜ್ಯತ್ವೇನ ಘೋಷಿತಂ. ಹೋರ್ಮುಜ ಜಲಡಮರು ಮಧ್ಯಸ್ಯ ಸಮೀಪೆ ಆಕ್ರಮಣಾಂತರಂ ಅಮೆರಿಕಾ ಇರಾನ ದೇಶಯೋ ಮಧ್ಯೆ ಅವಸಾದ ವರ್ತಿದ. ಗೃಹಮಂತ್ರಿ ಅಮಿತ್ ಶಾಹ ಗಾಂಧಿನಗರೆ ಜನಸಭಾಯಾಂ ಅವೈಧ ಪ್ರವಾಸಿನಾಂ ದೇಶಾತ್ ನಿಷ್ಕಾಸನಾರ್ಥಂ ಸರ್ವಕಾರಸ್ಯ ದೃಢ ಸಂಕಲ್ಪಂ ಪುನಃ ಪ್ರತ್ಯಪಾದಯತ್. ಅಪಿ ಚ ಬ್ಯಾಡ್ಮಿಂಟನ್ ಪ್ರತಿಸ್ಪರ್ಧಾಯಾಂ ಪಿ ವಿ ಸಿಂಧು ತಥಾ ಚ ಲಕ್ಷ್ಯ ಸೇನಃ ಸಿಂಗಾಪುರ ಓಪನ್ ಇತ್ಯಸ್ಯ ಪ್ರಾಗುಪಾಂತ್ಯ ಚಕ್ರೆ ಪ್ರವಿಷ್ಟವಂತೌ. ಅಥ ವಾರ್ತಾಃ ವಿಸ್ತರೇಣ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ಯಸೌ ಅದ್ಯ ಲೋಕಭವನೆ ರಾಜ್ಯಪಾಲಸ್ಯ ಸಚಿವಾಯ ಔಪಚಾರಿಕ ರೂಪೇಣ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ವಾರ್ತಾಹರಾನ್ ಸಂಬೋಧಯನ್ ಸಹ ಸ್ವಯಂ ಪ್ರಮಾಣಿತವಾನ್ ಯತ್ ತ್ಯಾಗಪತ್ರಂ ಸಚಿವಾಯ ಔಪಚಾರಿಕ ರೂಪೇಣ ಪ್ರದತ್ತಮಿತಿ. ಅತ್ರಾವಸರೆ ಸಹ ರಾಜ್ಯಪಾಲಂ ನೂತನ ಮುಖ್ಯಮಂತ್ರಿಣಃ ಪದಭಾರಂ ಗ್ರಹಣಾಯ ಆಮಂತ್ರಯಿತುಂ ಸಾಗ್ರಹಂ ನಿವೇದಿತವಾನ್. ಯತೋ ಹಿ ವಿಧಾನಸಭಾಯಾಂ ಷಟ್ತ್ರಿಂಶದಧಿಕ ಏಕಶತಾತ್ ಅಧಿಕ ವಿಧಾಯಕಾನಾಂ ಸಮರ್ಥನ ಸಹಚಾರೇಣ ಕಾಂಗ್ರೆಸ್ ದಲಸ್ಯ ಪೂರ್ಣ ಬಹುಮತಂ ವರ್ತತೆ. ತೇನ ಸೂಚಿತಂ ಯತ್ ಕಾಂಗ್ರೆಸ್ ಉಚ್ಚಾಧಿಕಾರಿಭಿಃ ತಸ್ಮೈ ರಾಜ್ಯಸಭಾಯಾಃ ಸದಸ್ಯತಾ ಪ್ರಸ್ತಾವಿತಾ ಆಸೀತ್. ಪರಂಚ ಸಃ ರಾಷ್ಟ್ರೀಯ ರಾಜ್ಯತ್ವೇನಾ ಸ್ವಕೀಯಾಂ ಅರುಚಿಂ ಪ್ರಕಟಯನ್ ಪ್ರೋಕ್ತವಾನ್ ಯತ್ ಸಃ ರಾಜ್ಯಸ್ಯ ಜನಾನಾಂ ಕೃತೆ ಏವ ನಿರಂತರಂ ಕಾರ್ಯಂ ಕರಿಷ್ಯತಿ. ಸಿದ್ದರಾಮಯ್ಯ ಇತ್ಯೇಷಃ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮೆ ವರ್ಷೆ ದ್ವಿತೀಯವಾರಂ ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಂಜಾತಃ. ಇತಃ ಪೂರ್ವಂ ಸಃ ತ್ರಯೋದಶಾತ್ ಅಷ್ಟಾದಶಂ ಯಾವತ್ ಮುಖ್ಯಮಂತ್ರಿತ್ವೇನ ಕಾರ್ಯಂ ಅಕರೋತ್. ಸಃ ರಾಜ್ಯೆ ಅಷ್ಟ ವರ್ಷಾಣಾಂ ಕಾರ್ಯಕಾಲದ್ವಯಂ ಪೂರಯಿತ್ವಾ ಸರ್ವಾಧಿಕ ಸಮಯಮುಪವಿಶತಾ ಮುಖ್ಯಮಂತ್ರಿತ್ವೇನ ಗೌರವಂ ಅರ್ಜಿತವಾನ್. ಮುಖ್ಯಮಂತ್ರಿತ್ವೇನ ವಿತ್ತಮಂತ್ರಿತ್ವೇನ ಚ ತೇನ ರಾಜ್ಯಸ್ಯ ಸಪ್ತದಶ ಆಯವ್ಯಯಕಾನಿ ಉಪಸ್ಥಾಪಿತಾನಿ. ತಸ್ಯ ತ್ಯಾಗಪತ್ರೇಣ ರಾಜ್ಯೆ ಸುದೀರ್ಘಕಾಲತಃ ಜಾಯಮಾನಃ ಸತ್ತಾ ಸಂಘರ್ಷಃ ಸಮಾಪ್ತಃ. ಅತ್ರಾಂತರೆ ರಾಜ್ಯಸ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ ಕರ್ನಾಟಕ ಕಾಂಗ್ರೆಸ್ ದಲಸ್ಯ ವರಿಷ್ಠತಮೇಷು ನೇತೃಷು ಕಶ್ಚನ ಪ್ರಮುಖ ಅಸ್ತಿ. ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ವಿಧಾನಸಭಾ ನಿರ್ವಾಚನೆ ಕಾಂಗ್ರೆಸ್ ದಲಸ್ಯ ಮಹತ ವಿಜಯೆ ತೇನ ಪ್ರಮುಖ ಭೂಮಿಕಾ ನಿರ್ವ್ಯೂಢಾ ಆಸೀತ್. ರಾಷ್ಟ್ರಪತಿ ಪದಸೀನ ದ್ರೌಪದಿ ಮುರ್ಮು ಅದ್ಯ ಆರಕ್ಷಕ ಬಲಾಯ ಬೋಧಿತವತಿ ಯತ್ ಆರಕ್ಷಾ ಅಧಿಕಂ ನಾಗರಿಕಾಭಿಮುಖ ಭವೇಯು. ಸಹೈವ ಸಮಾಜಸ್ಯ ದುರ್ಬಲ ವರ್ಗಾಣಾಂ ವಿಶೇಷತಃ ಮಹಿಳಾನಾಂ ನಿರ್ಧನಾನಾಂ ಬಾಲಕಾನಾಂ ಚ ವಿಷಯೇ ಸಂವೇದನಶೀಲತಾಂ ಧಾರಯೇಯುಃ. ರಾಷ್ಟ್ರಪತಿಃ ಅದ್ಯ ಪ್ರಾತಃ ಗಂಗಟೋಕನಗರೆ ಆಯೋಜಿತೆ ಅಲಂಕರಣಂ ಸಂಚಲನೆ ಸಿಕ್ಕಿಂ ಆರಕ್ಷಕದಳಾಯ ಪ್ರತಿಷ್ಠಿತಂ ರಾಷ್ಟ್ರಪತಿ ಧ್ವಜ ಸಮ್ಮಾನಂ ಪ್ರದಾಯ ಸಂಬೋಧಿತವತಿ. ತಯಾ ರಾಜ್ಯೇ ವಿಧಿವ್ಯವಸ್ಥಾಯಾಃ ಪಾಲನೆ ಸಹೈವ ಆಪದ ಪ್ರಬಂಧನೆ ಸಿಕ್ಕಿಂ ಆರಕ್ಷಕದಳಸ್ಯ ಭೂಮಿಕಾಯಾಃ ಭೂರಿಶಃ ಪ್ರಶಂಸಾ ಕೃತಾ.
5: ಪೊಲೀಸ್ ವ್ಯವಸ್ಥಾ ಅಧಿಕ ಸಿಟಿಜನ್ ಫ್ರೆಂಡ್ಲಿ ಬನಾಯ ಜನಾ ಚಾಹಿಯೆ ತಾಕಿ ಸಾಮಾನ್ಯ ಲೋಕ ಬಿನಾ ಹೋಯಕೆ ಅಪನಿ ಸಮಸ್ಯಾ ದರ್ಜ್ ಕರಾ ಸಕೆ. ಮಹಿಳಾಂ ಬಚ್ಚೋಂ ಔರ್ ಕಮಜೋರ್ ವರ್ಗಂಕೆ ಪ್ರತಿ ಸಂವೇದನಶೀಲ ವ್ಯವಹಾರ ಕೋ ಭಿ ಪ್ರಾಥಮಿಕತಾ ದೇನಿ ಚಾಹಿಯೆ. ಸೈಬರ್ ಕ್ರೈಮ್ ಆನ್ಲೈನ್ ಫ್ರಾಡ್ ಹೇಕಿಂಗ್ ಔರ್ ಡೀಪ್ ಫೇಕ್ ಜೈಸಿ ನೈ ಚುನೌತಿಯಾ ಸಾಮನೆ ಆ ರಹಿ. ಈ ನೈ ಚುನೌತಿಯೋ ಸೆ ನಿಪಟನೆ ಕೆ ಲಿಯೆ ಪೊಲೀಸ್ ಕೋ ಲೇಟೆಸ್ಟ್ ಟೆಕ್ನಾಲಜಿ ಸೈಬರ್ ಸೆಕ್ಯೂರಿಟಿ ಔರ್ ಡಿಜಿಟಲ್ ಇನ್ವೆಸ್ಟಿಗೇಷನ್ ಮೇ ದಕ್ಷ ಬನಾನಾ ಹೋಗಾ.
4: ಅತ್ರಾಂತರೆ ಉಲ್ಲಾಸ ಯೋಜನಾಯಾಃ ಅಂತರ್ಗತಂ ಸಿಕ್ಕಿಂ ರಾಜ್ಯಂ ಆಧಿಕಾರಿಕ ರೂಪೇಣ ಪೂರ್ಣ ಸಾಕ್ಷರ ರಾಜ್ಯತ್ವೇನ ಘೋಷಿತಂ. ಘೋಷಣೇಯಂ ಯಾವತ್ ಗತ ದಿವಸೆ ಗಂಗಟೋಕನಗರೆ ರಾಷ್ಟ್ರಪತಿಃ ಮುರ್ಮು ಇತ್ಯಸ್ಯಾಃ ಗರಿಮಾಮಯ ಉಪಸ್ಥಿತೌ ಸಿಕ್ಕಿಂ ವಿಶ್ವವಿದ್ಯಾಲಯಸ್ಯ ದೀಕ್ಷಾಂತ ಸಮಾರೋಹೆ ವಿಹಿತಾ. ಪ್ರಿಯಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲ ದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅಮೆರಿಕ ಇರಾನ್ ದೇಶಯೋ ಮಧ್ಯೆ ಜಾಯಮಾನ ಶಿಥಿಲ ಯುದ್ಧ ವಿರಾಮಾವಸ್ಥಾ. इदानीम गंभीर संकटे समापतिता यतः हि द्वाभ्याम अपि वक्षाभ्याम होर्मुज इत्यस्य समीपे परस्परं सैन्य आक्रमणानि कृतानि अमेरिकी सेनायाः कथनमस्ति यत् तया ईरान देशस्य चत्वारि आक्रामक ड्रोन विमानानि निपातितानि तथा च बंदर अब्बास क्षेत्रे स्थिते ड्रोन नियंत्रण केन्द्रे भीषण प्रहारः कृतः अत्रांतरे ईरानस्य इस्लामिक रिवोल्यूशनरी गार्ड कॉप्स इति दलेन अपि एतस्य प्रहारस्य प्रमाणत्वेन प्रोक्तं यत् प्रतिकार स्वरूपेण तैः अमेरिकी सैन्य शिविरे आक्रमणं विहितम् कुवैत प्रशासनेन पूर्वमेव सूचितम् आसीत् यत् ते स्वकीय क्षेत्रे शत्रुपक्षस्य ड्रोन आक्रमणानां दृढ प्रतिकारं कुर्वन्ति अस्याः सद्यो जातायाः सैन्य उत्तेजनायाः कारणेन वाशिंगटन तेहरान नगरयोः मध्ये युद्धविरामस्य विस्ताराय जायमानैः कूटनीतिक प्रयासैः सहसा महती क्षतिः अभवत् केन्द्रीय गृहमन्त्री गृह सहकारिता मन्त्री अमित शाहः अद्य पुनरेकदा अवैध प्रवासिनाम् अभिज्ञानार्थं निर्वासनार्थं सीमा सुरक्षा सुदृढ़ीकर्तुं च सर्वकारस्य प्रतिबद्धतां पुनरपि दृढ़तया प्रतिपादितवान् गांधीनगरे चत्वारिंशदधिक त्रिंशत् कोटि रूप्यकाणां विकास परियोजनानां उद्घाटनस्य शिलान्यासस्य च अनन्तरं जनसभां संबोधयन् श्री शाहः पश्चिम बंगाल सर्वकारस्य अपि प्रशंसाम् अकरोत् यतः एकसप्ताहाभ्यन्तरे सीमा सुरक्षा बलाय षट्शतं हेक्टर परिमिता भूमिः प्रदत्ता वीर सावरकर महोदयस्य जन्म वार्षिक्याः अवसरे गृहमंत्री तस्य योगदानाय त्यागाय च तस्मै श्रद्धांजलिं प्रदत्तवान् गुजरात राज्यस्य त्रिदिवसीय यात्रायां श्री शाहः अनेकेषां सार्वजनिक सौकर्याणाम् उद्घाटनम् अकरोत् अत्रांतरे सः अहमदाबाद नगरे आगामीनां ओलंपिक क्रीडानां कॉमनवेल्थ क्रीडानां विश्व आरक्षक क्रीडानां अग्निक्रीडानां च सज्जतायाः समीक्षा करिष्यति केन्द्रीय शिक्षा मंत्री धर्मेन्द्र प्रधान अद्य सीबीएसई इति द्वादश कक्षायाः मूल्यांकनम् प्रक्रियायां सहैव एतस्य नूतन पटलाधारित अंकन प्रणाल्यां च जातानां प्राविधिक त्रुटीनां च संज्ञानं गृहीतवान् मन्त्रिणाम् एतेषां विसंगतीनां विषये छात्राणां शंका समानार्थं दृढ आश्वासनं प्रदत्तम् शिक्षामन्त्री प्रोक्तं यत् इयं पटलाधारित अंकन प्रणाली पारदर्शितां सुनिश्चेतुं कश्चन प्रगतिशील उपायात्मक मञ्चः वर्तते सः नवदिल्ल्यां सीबीएसई अधिकारिभिः सह उच्चस्तरीयोपवेशनं विधाय अनन्तरं वार्ताहरान् सम्बोधितवान् तेन स्पष्टीकृतं यत् सर्वे अधिकारिणः इदं सुनिश्चिष्यन्ति यत् कस्यापि छात्रस्य जिज्ञासा यथावत् न तिष्ठेत तथा च सर्वेषु स्तरेषु उत्तरदायित्वं सुदृढं स्यात्
6: बच्चों को ट्रांसपेरेंटली अपने मार्क के बारे में जानकारी मिले उनको ट्रांसपेरेंटली स्कैन कॉपी के माध्यम से उनके आंसर शीट उनके हाथ में आए ये ओएसएस की व्यवस्था पहली बार देश में सीबीएसई ने इसको प्रयोग किया उसमें कुछ विसंगति ध्यान में आ रही उसको मैं दायित्व लेता हूँ उसको इसे ठीक करा जाए हम एक भी विद्यार्थी की ऑन आंसर क्वारी को असामाजिक नहीं छोड़ेंगे
4: ओपन बैडमिंटन प्रतिस्पर्धायां अद्यतन दिवस भारतस्य कृते अतीव गौरवपूर्ण आसीत् भारतस्य प्रमुख क्रीडकाः लक्ष्य सेनः पीवी सिंधु चिराग शेट्टी सात्विक साईराज रंगी रेड्डी इत्यनयोः पुरुष युगलदलं तथा च ध्रुव कपिला तनीसा क्रेष्टो इत्यनयोः मिश्रित युगलदलं च स्व स्व प्रतिस्पर्धासु विजयं प्राप्य प्रागुपान्त्य चक्रे प्रविष्टवन्तः महिला एकल क्रीडायां षोडश चक्रे पीवी सिंधु जापान देशस्य रीको गुंजी एकविंशतिः नव एकविंशतिः द्वादश इत्यंकान्तरालेन पराजितवती आगामी स्पर्धायां सा दक्षिण कोरिया देशस्य एनके यंग इत्यनेन सह स्पर्धिष्यन्ते अत्रांतरे पुरुष एकल क्रीडायां थाईलैंड देशस्य द्वितीय वरीयता प्राप्त क्रीडक कुनलावुत विदित शान स्पर्धायाः आरंभे एव आह

0: ಆದರೆ ಈ ಬಾರಿ 121,945 ಮೆಟ್ರಿಕ್ ಟನ್ ಮಾವಿನ ಫಸಲು ಬಂದಿದ್ದು ಸುಮಾರು ಅರ್ಧದಷ್ಟು ಫಸಲು ಇಳಿಮುಖವಾಗಿದೆ. ಈ ಬಾರಿ ಅತಿ ಉಷ್ಣಾಂಶದ ಕಾರಣದಿಂದ ಮಾವಿನ ಫಸಲು ಕುಂಠಿತಗೊಂಡಿದೆ ಎಂದು ತೋಟಗಾರಿಕೆ ಇಲಾಖೆ ಮಾಹಿತಿ ನೀಡಿದ್ದು, ಸಮಯಕ್ಕೆ ಸರಿಯಾಗಿ ಕೀಟನಾಶಕ ಮತ್ತು ಔಷಧಗಳನ್ನು ಸಿಂಪಡಣೆ ಮಾಡಿದರೂ ಸಹ ಅತಿಯಾದ ಉಷ್ಣಾಂಶದಿಂದ ಹೂಗಳನ್ನು ಗಿಡದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಕಾರಣದಿಂದ ಫಸಲು ಇಳಿಮುಖವಾಗಿದೆ ಎಂದು ಇಲಾಖಾ ಅಧಿಕಾರಿಗಳು ಹೇಳುತ್ತಾರೆ. ಜಿಲ್ಲೆಯಲ್ಲಿ ಈ ಬಾರಿ ಬೆಂಬಲ ಬೆಲೆ ಯೋಜನೆಯಡಿ 132 ಕೋಟಿ ರೂಪಾಯಿ ಮೌಲ್ಯದ 2.71 ಲಕ್ಷ ಕ್ವಿಂಟಾಲ್ ರಾಗಿಯನ್ನು ಖರೀದಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 20%ರಷ್ಟು ಹೆಚ್ಚುವರಿ ರಾಗಿ ಖರೀದಿಸಲಾಗಿದೆ. ಕಳೆದ ಬಾರಿ 18,082 ರೈತರು 2,74,804 ಕ್ವಿಂಟಾಲ್ ರಾಗಿ ಮಾರಾಟ ಮಾಡುವುದಾಗಿ ನೋಂದಣಿ ಮಾಡಿಕೊಂಡಿದ್ದರು. ಇದರಲ್ಲಿ 12,773 ರೈತರು 83,57,00,000 ರೂಪಾಯಿ ಮೌಲ್ಯದ 1,94,804 ಕ್ವಿಂಟಾಲ್ ರಾಗಿಯನ್ನು ಸರಬರಾಜು ಮಾಡಿದ್ದರು. ಈ ಬಾರಿ ರೈತರಿಂದ ಹೆಚ್ಚು ರಾಗಿ ಖರೀದಿ ಮಾಡಲು ಗುರಿ ನಿಗದಿಪಡಿಸಿಕೊಂಡ ಆಹಾರ ಇಲಾಖೆ ಹಾಗೂ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕ್ರಮ ವಹಿಸಿದ್ದು, ಈ ಹಿನ್ನೆಲೆಯಲ್ಲಿ 11,693 ರೈತರು 132,89,00,000 ಮೌಲ್ಯದ 2,71,982 ಕ್ವಿಂಟಾಲ್ ರಾಗಿಯನ್ನು ಸರಬರಾಜು ಮಾಡಿದ್ದು, ಇದರಲ್ಲಿ 90%ರಷ್ಟು ರೈತರಿಗೆ ರಾಗಿ ಹಣವನ್ನು ಅವರ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಳೆದ ಸಾಲಿಗಿಂತ ಈ ಬಾರಿ ಮುಂಗಾರು ಮಳೆ ಕುಂಠಿತಗೊಂಡಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ 40%ರಷ್ಟು ಮಳೆ ಕೊರತೆ ಉಂಟಾಗಿದೆ. ಕಳೆದ ಜನವರಿಯಿಂದ ಮೇವರೆಗೆ ವಾಡಿಕೆ ಮಳೆ 130 ಮಿಲಿಮೀಟರ್ ಇದ್ದರೆ ಈ ಬಾರಿ ಕೇವಲ 90 ಮಿಲಿಮೀಟರ್ ಮಳೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 86,360 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹಾಕಿಕೊಳ್ಳಲಾಗಿದೆ. ವಾಡಿಕೆ ಮಳೆಯ ಅನುಸಾರವಾಗಿ ರೈತರಿಗೆ ಸರಬರಾಜು ಮಾಡಲು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು, ಮುಂದಿನ ತಿಂಗಳಿನಿಂದ ಕೃಷಿ ಇಲಾಖೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜು ಮಾಡಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಅಂಬಿಕಾ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅನುಕೂಲವಾಗಲೆಂದು ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಂಡಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಜುಲೈ 11ರಂದು ನಡೆಯುವ ಲೋಕ ಅದಾಲತ್ಗಾಗಿ ಜುಲೈ 10ರವರೆಗೆ ಪ್ರಕರಣಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಶಕ್ತಿ ಯೋಜನೆಯಡಿ 2023ರ ಜೂನ್ ಮಾಹೆಯಿಂದ 2026ರ ಏಪ್ರಿಲ್ ಮಾಹೆಯವರೆಗೆ 11.77 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅವರು ಪ್ರಯಾಣಿಸಿದ ದರದ ಮೊತ್ತ 349 ಕೋಟಿ ರೂಪಾಯಿಗಳಾಗಿದೆ. ಜಿಲ್ಲೆಯಲ್ಲಿ ಯುವನಿಧಿ ಯೋಜನೆಯಡಿ 2024ರ ಜನವರಿ ಮಾಹೆಯಿಂದ 2026ರ ಜನವರಿ ಮಾಹೆಯವರೆಗೆ ಒಟ್ಟು ಅರ್ಹ 4,860 ಡಿಪ್ಲೊಮಾ ಹಾಗೂ ಪದವೀಧರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ 117 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯ 294,399 ಅರ್ಹ ಫಲಾನುಭವಿಗಳ ಪೈಕಿ 29 ಕಂತುಗಳಲ್ಲಿ ಅಂದರೆ 2026ರ ಫೆಬ್ರವರಿ ಮಾಹೆಯವರೆಗೆ 269,060 ಫಲಾನುಭವಿಗಳಿಗೆ 1,534 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ 334,365 ಮಂದಿ ನೋಂದಾಯಿಸಿಕೊಂಡಿದ್ದು, ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ಒಟ್ಟಾರೆ 407.65 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ರಾಸುಗಳ ವಿಮೆ ಪರಿಹಾರದ ಹಣ ಪಾವತಿಯಲ್ಲಿ ಆಗುತ್ತಿದ್ದ ಅಕ್ರಮ ಮತ್ತು ವಿಳಂಬ ತಡೆಗಟ್ಟಲು ಬೆಂಗಳೂರು ಹಾಲು ಒಕ್ಕೂಟ ರಾಸುಗಳಿಗೂ ಬಯೋಮೆಟ್ರಿಕ್ ಜಾರಿಗೊಳಿಸಿದ್ದು, ಇದರಿಂದಾಗಿ ವಿಮಾ ಹಣ ಪಾವತಿಯಲ್ಲಿ ಉಂಟಾಗುತ್ತಿದ್ದ ಅಕ್ರಮ ಮತ್ತು ವಿಳಂಬವನ್ನು ತಡೆಗಟ್ಟಲು ಅನುಕೂಲವಾಗಲಿದೆ. ಮನುಷ್ಯರ ಬೆರಳಿನಲ್ಲಿ ಇರುವಂತೆ ರಾಸುಗಳ ಮೂಗಿನ ಮೇಲಿರುವ ಗೆರೆಗಳು ಸಹ ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ಭಿನ್ನವಾಗಿರುತ್ತದೆ. ಇದನ್ನೇ ಬಯೋಮೆಟ್ರಿಕ್ನಲ್ಲಿ ಅಳವಡಿಸಲಾಗಿದ್ದು, ರಾಸುಗಳು ಮೃತಪಟ್ಟ ಸಂದರ್ಭದಲ್ಲಿ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಹಣ ಪಾವತಿಸಲು ಅನುಕೂಲವಾಗಲಿದೆ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೆಳಗರೆ ಗಮನಿಸಿ, ನಾಳೆ ರಾತ್ರಿ 8:30 ನಮ್ಮ ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳು ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಪಾಲ್ಗೊಂಡ ದಾವಣಗೆರೆ ಬಿಡಿಟಿ ಕಾಲೇಜಿನಲ್ಲಿ ನಡೆದ 75ನೇ ವಾರ್ಷಿಕೋತ್ಸವ ಸಮಾರಂಭದ ಬಾನುಲಿ ವರದಿಯನ್ನು ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: वो भी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರಿತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನ ಕೊಟ್ಟಿರತಕ್ಕಂಥ ವಿಚಾರ.
0: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿಯಿದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು, ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006 ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದ್ದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ

ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ವಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೋಯೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿಗಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
0: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
6: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
9: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಅಥವಾ ಕಮಲದ ಹಣ್ಣಿನ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುರೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಡಾ ಎಸ್ಎಂ ಸುಧಾಕರ್.
10: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರು, ವಿಜ್ಞಾನಿ ತೋಟಗಾರಿಕೆ ವಿಭಾಗ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಇವರು ನನ್ನ ಜೊತೆ ಇದ್ದಾರೆ. ಈಗ ಏನು, ನಾವು ಇತ್ತೀಚಿನ ದಿನಗಳಲ್ಲಿ ಈ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ. ಇದರ ಬಗ್ಗೆ ತುಂಬಾ ಒಂದು ಯಾವ ರೀತಿಯಿಂದ ಬೆಳಿಬೇಕು, ಯಾವ ರೀತಿಯಿಂದ ಬೆಳೀತಾ ಇದ್ದಾರೆ ಅಂತ ಅನ್ನೋದು ಕೂಡ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ, ರೇಡಿಯೋ ಮುಖಾಂತರ ಕೇಳ್ತಾ ಇದ್ದೀವಿ, ಆಮೇಲೆ ದೂರದರ್ಶನ ಮುಖಾಂತರ ಕೂಡ ನಾವು ನೋಡ್ತಾ ಇದ್ದೀವಿ.

0: ಈ ಡ್ರ್ಯಾಗನ್ ಹಣ್ಣು, ಇದು ಕನ್ನಡದಲ್ಲಿ ಹೇಳುವುದಾದರೆ ಕಮಲದ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣಿನ ಒಂದು ಆಧುನಿಕ ಬೇಸಾಯ ಯಾವ ರೀತಿ ಮಾಡಬೇಕು, ಏನೆಲ್ಲ ಒಂದು ಹವಾಗುಣಕ್ಕೆ ಇದು ಒಗ್ಗಿಕೊಳ್ಳುತ್ತೆ, ನೀರಾವರಿ ಯಾವ ವ್ಯವಸ್ಥೆ ಮಾಡಬೇಕು, ಆಮೇಲೆ ಇದಕ್ಕೆ ಗೊಬ್ಬರದ ನಿರ್ವಹಣೆ ಹೇಗೆ ಅಂತ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್.
1: ನಮಸ್ಕಾರ.
0: ಹೇಳಿ, ಈ ಡ್ರ್ಯಾಗನ್ ಹಣ್ಣು ಅಥವಾ ಕಮಲದ ಹಣ್ಣಿನ ಒಂದು ಪರಿಚಯಕ್ಕೆ ಬಂದ್ರೆ,
1: ಈ ಡ್ರ್ಯಾಗನ್ ಹಣ್ಣು ಎನ್ನುವಂಥದ್ದು ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದಂತಹ ಪೌಷ್ಟಿಕತೆಯುಳ್ಳ ಹಣ್ಣು. ಈ ಹಣ್ಣನ್ನು ವಿವಿಧ ಭಾಷೆಗಳಲ್ಲಿ ಹಲವಾರು ಹೆಸರಿನಲ್ಲಿ ಇದನ್ನ ಜನಪ್ರಿಯವಾಗುತ್ತದೆ. ಉದಾಹರಣೆಗೆ ಹಿಂದಿಯಲ್ಲಿ ಕಮಲಂ ಎಂದು ಕರೆಯುತ್ತಾರೆ, ಕನ್ನಡದಲ್ಲಿ ಕಮಲದ ಹಣ್ಣು ಎಂದು, ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಪಿಟಾಯ ಎಂದು ಕರೆಯಲಾಗುತ್ತದೆ. ಡ್ರ್ಯಾಗನ್ ಗಿಡದ ಹೂವು ರಾತ್ರಿಯ ಸಮಯದಲ್ಲಿ ಅರಳುವುದರಿಂದ ಇದಕ್ಕೆ ರಾತ್ರಿ ರಾಣಿ ಹಣ್ಣು ಅಥವಾ ಚಂದನ ಹೂವು ಎಂದು ಸಹ ಇದು ಪ್ರಸಿದ್ಧಿಯಾಗಿದೆ. ಇದರ ಮೂಲ ದಕ್ಷಿಣ ಅಮೆರಿಕ, ಇದು ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಸಾಮಾನ್ಯವಾಗಿ ಉಷ್ಣವಲಯದ ಸೂಪರ್ ಫುಡ್ ಎಂದು ಸಹ ಇದನ್ನು ಕರೆಯುತ್ತಾರೆ, ಹಾಗೂ ಈ ಹಣ್ಣನ್ನು ಭವಿಷ್ಯದ ಹಣ್ಣು ಎಂದು ಸಹ ಇದನ್ನು ಕರೆಯಲಾಗುತ್ತದೆ. ಈ ಹಣ್ಣು ಯಥೇಚ್ಛವಾಗಿ ನೀರಿನಿಂದ ಕೂಡಿದ್ದು, ಜೊತೆಗೆ ಅನೇಕ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ. ಪ್ರತಿ 100 ಗ್ರಾಂ ಹಣ್ಣಿನಲ್ಲಿ ನೀರಿನ ಅಂಶ 87.40% ಪ್ರೋಟೀನ್ 1.1 ಗ್ರಾಂ, ಆರೋಗ್ಯಕರ ಕೊಬ್ಬು 0.4 ಗ್ರಾಂ, ನಾರು 3 ಗ್ರಾಂ, ಕಾರ್ಬೋಹೈಡ್ರೇಟ್ 11 ಗ್ರಾಂ, ವಿಟಮಿನ್ B1 0.04 ಗ್ರಾಂ, ವಿಟಮಿನ್ B2 0.05 ಗ್ರಾಂನಷ್ಟು, ವಿಟಮಿನ್ B3 0.16 ಗ್ರಾಂನಷ್ಟು, ವಿಟಮಿನ್ ಸಿ 20.5 ಗ್ರಾಂನಷ್ಟು, ಕ್ಯಾಲ್ಸಿಯಂ 8.5 ಗ್ರಾಂ, ಕಬ್ಬಿಣ 1.9 ಗ್ರಾಂ ಹಾಗೂ ಇತರೆ ಖನಿಜಗಳು ಸಹ ಇದು ಒಳಗೊಂಡಿರುತ್ತದೆ. ಈ ಹಣ್ಣು ಅನೇಕ ಉತ್ಪನ್ನಗಳಲ್ಲಿ ಸಂಸ್ಕರಿಸುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ, ಹೀಗಾಗಿ ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಉತ್ಪನ್ನಗಳಲ್ಲಿ ಹಣ್ಣಿನ ಬಾರ್ಗಳು, ಐಸ್ ಕ್ರೀಮ್, ಜೆಲ್ಲಿ, ಜ್ಯೂಸ್ ಮತ್ತು ತಿರುಳು ಸೇರಿವೆ. ಕೆಂಪು ಪ್ರಭೇದಗಳ ರಸವನ್ನು ನೈಸರ್ಗಿಕ ಆಹಾರ ಬಣ್ಣ ಮತ್ತು ಬಣ್ಣವಾಗಿಯೂ ಸಹ ಇದನ್ನ ಬಳಸಬಹುದು. ಇದಲ್ಲದೆ ಹೂವಿನ ಮೊಗ್ಗನ್ನು ಸಹ ಬೇಯಿಸಿ ತರಕಾರಿಯನ್ನಾಗಿ ನಾವು ತಿನ್ನಬಹುದು.
0: ಡಾಕ್ಟರ್, ಈಗ ಈ ಒಂದು ಹಣ್ಣಿನ ತಿರುಳಿನ ಒಂದು ಬಣ್ಣದ ಆಧಾರದ ಮೇಲೆ ಕೆಲವೊಂದು ವಿಧಗಳಾಗಿ ವಿಂಗಡಿಸಿದ್ದಾರೆ. ಸೊ ಈ ಒಂದು ವರ್ಗೀಕರಣಕ್ಕೆ ಬಂದ್ರೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಸರ್, ಇದರಲ್ಲಿ ಮುಖ್ಯವಾಗಿ 4 ತರಹದ ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಇದರಲ್ಲಿ ಮೊದಲನೆಯದಾಗಿ ಕೆಂಪು ಹಣ್ಣು, ಬಿಳಿ ತಿರುಳು, ಇದಕ್ಕೆ ಹೈಲೋಸಿರಸ್ ಉನ್ ಡಟಸ್ ಎಂದು ಕರೆಯುತ್ತೇವೆ ವೈಜ್ಞಾನಿಕವಾಗಿ. ಈ ಪ್ರಭೇದದ ಗಿಡಗಳ ಎಲೆಗಳು ದಪ್ಪವಾಗಿದ್ದು ಕಡಿಮೆ ಮುಳ್ಳನ್ನು ಹೊಂದಿರುತ್ತವೆ. ಹಳದಿ ವರ್ಣದ ಹೂವುಗಳನ್ನು ಕಾಣಬಹುದಾಗಿದೆ. ಹಣ್ಣುಗಳು ಗಾತ್ರದಲ್ಲಿ ದೃಢದಾಗಿರುತ್ತದೆ ಹಾಗೂ ಅಧಿಕ ಇಳುವರಿಯನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ ಕೆಂಪು ಹಣ್ಣು, ಗುಲಾಬಿಯ ತಿರುಳು, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಹೈಲೋಸೇರಸ್ ಕೋಸ್ಟಾರಿಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ಎಲೆ ತುಸು ಲೋಳೆಯನ್ನು ಹೊಂದಿರುತ್ತದೆ. ಮುಳ್ಳುಗಳ ನಡುವಿನ ಅಂತರ ದೂರವಾಗಿರುತ್ತದೆ, ನಂತರ ದಪ್ಪವಾಗುತ್ತದೆ. ಹಣ್ಣಿನ ಇಳುವರಿ ಹೆಚ್ಚಾಗಿದ್ದು ಉತ್ತಮ ರುಚಿಯಿಂದ ಕೂಡಿರುತ್ತದೆ. ಈ ರೀತಿ ಈ ಜಾತಿಯ ಹಣ್ಣುಗಳು ಆಕರ್ಷಕ ತಿರುಳನ್ನು ಹೊಂದಿರುತ್ತದೆ ಹಾಗೂ ಮಾರುಕಟ್ಟೆಯಲ್ಲೂ ಸಹ ಇದಕ್ಕೆ ಉತ್ತಮ ಬೇಡಿಕೆ ಇರುವುದರಿಂದ ಅತಿ ಹೆಚ್ಚು ದರವೂ ಸಹ ಇದಕ್ಕೆ ಸಿಗುತ್ತದೆ. ಇನ್ನು ಮೂರನೆಯದಾಗಿ ಕೆಂಪು ಹಣ್ಣು, ಕೆಂಪು ತಿರುಳು, ಇದಕ್ಕೆ ವೈಜ್ಞಾನಿಕವಾಗಿ ಹೈಲೋಸೆರಾಸ್ ಪಾಲ್ಡೇಸಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ಎಲೆ ತುಸು ಲೋಳೆಯನ್ನು ಹೊಂದಿರುತ್ತದೆ. ಮುಳ್ಳುಗಳ ನಡುವಿನ ಅಂತರ ದೂರ ಇದ್ದು ನಂತರ ಇದು ದಪ್ಪವಾಗುತ್ತದೆ. ಹಣ್ಣಿನ ಇಳುವರಿ ಕಡಿಮೆ ಇದ್ದು ಉತ್ತಮ ರುಚಿಯಿಂದ ಕೂಡಿರುತ್ತದೆ. ಈ ಜಾತಿಯ ಹಣ್ಣುಗಳು ಆಕರ್ಷಕ ತಿರುಳನ್ನು ಹೊಂದಿರುತ್ತದೆ ಹಾಗೂ ಮಾರುಕಟ್ಟೆಯಲ್ಲೂ ಸಹ ಉತ್ತಮ ಬೇಡಿಕೆ ಇರುವುದರಿಂದ ದರವೂ ಸಹ ಇದಕ್ಕೆ ಹೆಚ್ಚಾಗಿ ಸಿಗುತ್ತದೆ. ಇನ್ನು ನಾಲ್ಕನೆಯದಾಗಿ ಹಳದಿ ಹಣ್ಣು, ಅಂದ್ರೆ ಹಳದಿ ಸಿಪ್ಪೆ ಹಾಗೂ ಬಿಳಿ ತಿರುಳು, ಇದಕ್ಕೆ ವೈಜ್ಞಾನಿಕವಾಗಿ ಹೈಲೋಸೆರಾಸ್ ಸೆಲಾನೆಸರಿಸ್ ಎಂದು ಕರೆಯುತ್ತೇವೆ. ಈ ಜಾತಿಗೆ ಸೇರಿರುವ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದು ಹಣ್ಣುಗಳು ಮಧ್ಯಮ ಗಾತ್ರವಿದ್ದು ಸಾಧಾರಣ ಇಳುವರಿಯನ್ನು ಇವು ನೀಡುತ್ತವೆ.
0: ಯಾವುದೇ ಬೆಳೆ ಬೆಳೆಯುವುದಾದರೆ ಮಣ್ಣು ಒಂದು ಪ್ರಮುಖ ಸಾಧನವಾಗಿ ಪರಿಣಮಿಸ್ತದೆ ಸರ್. ಮಣ್ಣೇ ಒಂದು ಇದಕ್ಕೆ ಎಲ್ಲ ರೀತಿಯ ಜೀವ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮಣ್ಣು ಮತ್ತು ಹವಾಗುಣಕ್ಕೆ ಬಂದ್ರೆ ಈ ಬೆಳೆಗೆ ಯಾವ ಮಣ್ಣು ಸೂಕ್ತ ಅಂತ ಹೇಳ್ತೀರಿ? ಮತ್ತೆ ಯಾವ ಒಂದು ಹವಾಗುಣದಲ್ಲಿ ಇದು ಚೆನ್ನಾಗಿ ಬರುತ್ತೆ, ಹೆಚ್ಚಿನ ಒಂದು ಆದಾಯ ಕೊಡುತ್ತೆ, ಹೆಚ್ಚಿನ ಇಳುವರಿ ಕೊಡುತ್ತೆ, ಆಮೇಲೆ ಸ್ವಲ್ಪ ರೋಗ ರುಜಿನಗಳಿಗೆ ಕೀಟಗಳಿಗೆ ತಡೆದುಕೊಳ್ಳುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಸರ್?
1: ಈ ಹಣ್ಣನ್ನು ಭಿನ್ನ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದೆ. ಆದಾಗ್ಯೂ ಸಹ ಉತ್ತಮ ಸಾವಯವ ಗೊಬ್ಬರ ಹೊಂದಿರುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣು ಈ ಹಣ್ಣು ಬೆಳೆಯಲು ಅತಿ ಸೂಕ್ತವಾದಂತಹದ್ದು. ಡ್ರ್ಯಾಗನ್ ಹಣ್ಣು ಬೆಳೆಯಲು ಮಣ್ಣಿನ pH ಅಂದ್ರೆ ಮಣ್ಣಿನ ರಸಸಾರ 5.5-7 ಇದ್ದಲ್ಲಿ ಇದು ಬಹಳ ಸೂಕ್ತ, ಹಾಗೂ 16-38 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣತೆ ಈ ಬೆಳೆಗೆ ಸೂಕ್ತವಾದಂತಹ ಉಷ್ಣಾಂಶ. ಈ ಹಣ್ಣಿನ ಬೆಳೆಯನ್ನು ಅತಿ ಹೆಚ್ಚು ಅಂದರೆ

0: 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇರುವಂತಹ ಉಷ್ಣಾಂಶ ಹೆಚ್ಚು ಹಾಗೂ ಹೆಚ್ಚು ಮಳೆ ಹಾಗೂ ನೀರು ಹಿಡಿದುಕೊಳ್ಳುವ ಕಪ್ಪು ಮಣ್ಣಿರುವ ಪ್ರದೇಶದಲ್ಲಿ ಇದನ್ನು ಬೆಳೆಯುವುದು ಸೂಕ್ತವಲ್ಲ. ಹಾಗೆಯೇ ನಂತರ ಇದಕ್ಕೆ ಬೇಸಾಯ ಕ್ರಮಗಳಿಗೆ ಬಂದಾಗ ಸಾಮಾನ್ಯವಾಗಿ 12 ಹಾಗೂ 7 ಅಡಿ ಅಥವಾ 10x8 ಅಥವಾ 11x7 ಅಥವಾ 10x10 ಅಡಿ ಅಂತರದಲ್ಲಿ 5 ರಿಂದ 6 ಅಡಿ ಎತ್ತರದ ಸಿಮೆಂಟ್ ಅಥವಾ ಕಲ್ಲು ಕಂಬಗಳನ್ನು ಬಿಗಿಯಾಗಿ ನೆಡಬೇಕು. ನಂತರ ಒಂದು ಕಂಬಕ್ಕೆ 4 ಗುಂಡಿಯಂತೆ ಅಂದ್ರೆ 4 ದಿಕ್ಕಿಗೆ 4 ಗುಂಡಿ ತೆಗೆದು ಪ್ರತಿ ಗುಂಡಿಯನ್ನು 1.5 ಅಡಿ ಚಚ್ಚೌಕವಾಗಿ ತೆಗೆದು ಚೆನ್ನಾಗಿ ಕಳೆತ ಸಗಣಿ ಗೊಬ್ಬರ ಬೇವಿನ ಹಿಂಡಿ ಹಾಗೂ ಮೇಲ್ಮಣ್ಣನ್ನು ಇದಕ್ಕೆ ಸೇರಿಸಬೇಕು. ನಂತರ ಇದಕ್ಕೆ ನಾಟಿಯನ್ನು ಮಾಡಬೇಕಾಗುತ್ತದೆ. ಈ ನಾಟಿ ಸಮಯಕ್ಕೆ ಬಂದ್ರೆ ಜೂನ್ ಸೆಪ್ಟೆಂಬರ್ ತಿಂಗಳುಗಳು ಅತಿ ಹೆಚ್ಚು ಸೂಕ್ತ ಆಗುವಂತದ್ದು. ನೀರಾವರಿ ವ್ಯವಸ್ಥೆ ಇದ್ದಲ್ಲಿ ಚಳಿಗಾಲದಲ್ಲೂ ಹೊರತುಪಡಿಸಿ ಸಹ ಯಾವುದೇ ತಿಂಗಳು ನಾವು ಇದನ್ನು ನಾಟಿಯನ್ನು ಮಾಡಬಹುದು. ಆದ್ರೆ ಚಳಿಗಾಲ ಇದಕ್ಕೆ ಸೂಕ್ತವಾದಂತ ಕಾಲ ಅಲ್ಲ. ಮೇಲ್ಭಾಗದಲ್ಲಿ 4 ಭಾಗ ಹೊಂದಿರುವ ಸಿಮೆಂಟ್ ರಿಂಗ್ ಅಳವಡಿಸಬೇಕಾಗುತ್ತದೆ. ಕಂಬಕ್ಕೆ ಆಧಾರವಾಗಿ ಸಸಿ ಬೆಳೆಯುತ್ತಾ ರಿಂಗ್ ಮೂಲಕ ಹಾಯ್ದು ಮರಳಿ ಕೆಳಕ್ಕೆ ನೇತು ಬೀಳುವುದರಿಂದ ಕಂಬ ನೆಡುವುದು ಇದಕ್ಕೆ ಅತಿ ಅವಶ್ಯಕವಾಗಿರುತ್ತದೆ. ಒಂದು ಎಕರೆಗೆ 500 ಸಿಮೆಂಟ್ ಕಂಬಗಳು ಬೇಕಾಗುತ್ತದೆ. ಪ್ರತಿ ಕಂಬಕ್ಕೆ 4 ಸಸಿಯಂತೆ ಅಂದರೆ 2000 ಸಸಿಗಳನ್ನು ದಕ್ಷಿಣೋತ್ತರ ಮುಖವಾಗಿ ನಾಟಿ ಮಾಡುವುದು ಸೂಕ್ತ. ಹೀಗೆ ನಾಟಿ ಮಾಡಿದರೆ ಹೆಚ್ಚಿನ ಬಿಸಿಲು ಪಡೆಯಲು ಅನುಕೂಲವಾಗುತ್ತದೆ. ನಂತರ ಮಣ್ಣನ್ನು ಏರಿಸಿ ಹನಿ ನೀರಾವರಿ ಸಹ ನಾವು ಇದಕ್ಕೆ ಅಳವಡಿಸಬೇಕು. ಬಿಸಿಲು ಹೆಚ್ಚಿಗೆ ಆದಾಗ ಗಿಡಗಳಿಗೆ ಕೃಷಿ ಸುಣ್ಣವನ್ನು ಲೇಪನ ಮಾಡುವುದರಿಂದ ಗಿಡಗಳಿಗೆ ಹಾನಿಯಾಗುವ ಹಾಗೆ ತಡೆಯಬಹುದಾಗಿದೆ. ಅಥವಾ ಗಿಡಕ್ಕೆ ಬಿಸಿಲಿನಿಂದ ರಕ್ಷಣೆಯನ್ನು ಒದಗಿಸಲು ಸಾಲುಗಳ ನಡುವೆ ಜೊಗಸೆ ಸಸಿಯನ್ನು ಸಹ ನಾವು ಬೆಳೆಸಬಹುದು. ಆದರೂ ಸಹ ನೆರಳು ಸಮರ್ಪಕವಾಗದಿದ್ದರೆ ಅಂತರ ಬೆಳೆಯಾಗಿ ನುಗ್ಗೆ ಅಥವಾ ಇನ್ನು ಯಾವುದೋ ಒಂದು ಬೆಳೆಯನ್ನು ನಾವು ನಾಟಿಯನ್ನು ಮಾಡಬಹುದು.
1: ಈಗ ಯಾವುದೇ ಒಂದು ತೋಟಗಾರಿಕೆ ಬೆಳೆಯಲ್ಲಿ ಚಾಟಣಿ ಮಾಡೋದು ಅಥವಾ ಸೌರಿಕೆ ಮಾಡೋದು ಒಂದು ಪ್ರಮುಖ ಅಂಶ ಆಗಿದೆ. ಸೊ ಇದರಲ್ಲಿ ಯಾವ ರೀತಿಯಿಂದ ಮಾಡಬೇಕು, ಏನು ಇದರಿಂದ ಒಂದು ಲಾಭ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಸರ್?
0: ಈ ಒಂದು ಡ್ರ್ಯಾಗನ್ ಅಥವಾ ಕಮಲದ ಹಣ್ಣಿನಲ್ಲೂ ಸಹ ನಾವು ಚಾಟಣಿ ಅಥವಾ ಸೌರಿಕೆದು ಬಹಳ ಒಂದು ಮುಖ್ಯ ಅಂಶ ಆಗಿರುತ್ತದೆ. ಇದು ಸಸ್ಯಗಳಿಗೆ ಉತ್ತಮವಾದ ಆಕಾರ ಮತ್ತು ಗಾತ್ರವನ್ನು ನಿರ್ವಹಿಸಲು ಅಗತ್ಯವಿದೆ. ಚಾಟಣಿ ಮಾಡುವುದರಿಂದ ಹಣ್ಣುಗಳನ್ನು ಸಲೀಸಾಗಿ ಕೊಯ್ಲು ಮಾಡಲು ಹಾಗೂ ಗಿಡದ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗುತ್ತದೆ. ಕೀಟ ಮತ್ತು ರೋಗ ಬಾಧೆ ಹೆಚ್ಚಿರುವ ಸಾಧ್ಯ ಇರುವುದರಿಂದ ಕತ್ತರಿಸಿದ ಭಾಗಗಳನ್ನು ಆರಿಸಿ ತೋಟದ ಹೊರಗಡೆ ವಿಲೇವಾರಿ ಮಾಡಿ ಸುಡುವುದು ಬಹಳ ಸೂಕ್ತ ಆಗಿರುತ್ತದೆ. ನಾವು ಚಾಟಣಿಗೆ ಬಂದಾಗ ಚಾಟಣಿಯನ್ನು ಮಾಡುವ ಸಮಯ ಮತ್ತು ವಿಧಾನದಲ್ಲಿ ಬಂದಾಗ ಇದರಲ್ಲಿ ಒಟ್ಟಾರೆಯಾಗಿ 4 ಹಂತದಲ್ಲಿ ನಾವು ಚಾಟಣಿಯನ್ನು ಮಾಡಬೇಕಾಗುತ್ತದೆ. ಮೊದಲನೇ ಹಂತದಲ್ಲಿ ಚಾಟಣಿ ಮಾಡಲು ಹಣ್ಣು ಕೊಯ್ಲು ಮಾಡಿದ ತಕ್ಷಣ ಅಂದರೆ ಮೇ ಜೂನ್ ತಿಂಗಳುಗಳು ಸೂಕ್ತ ಸಮಯವಾಗಿದೆ. ಹಂತ 2ಕ್ಕೆ ಬಂದಾಗ ಮುಖ್ಯ ಕಾಂಡವನ್ನು ಸವರಿ ಒತ್ತೊತ್ತಾಗಿ ಬೆಳೆಯುವ ಕಾಂಡಗಳನ್ನು ಕತ್ತರಿಸುವುದು. ಹಂತ 3ಕ್ಕೆ ಬಂದಾಗ ಹಳೆಯ ಕಾಂಡಗಳನ್ನು ತೆಗೆದು ಗಿಡಕ್ಕೆ ಹೊಸ ರೂಪವನ್ನು ನೀಡುವುದು, ಹೊಸ ಕಾಂಡಗಳು ಬೆಳೆಯುವಂತೆ ಮಾಡಬೇಕಾಗುತ್ತದೆ. ಹಂತ 4ಕ್ಕೆ ಬಂದಾಗ ಗಿಡದ ಎತ್ತರ ಗಾತ್ರವನ್ನು ಇಳಿಸಿ 50 ಮುಖ್ಯ ಕಾಂಡಗಳನ್ನು ಮತ್ತು ತರ ಮುಖ್ಯ ಕಾಂಡಕ್ಕೆ 2 ಉಪಕಾಂಡಗಳನ್ನು ನಾವು ಬೆಳೆಸುವುದಕ್ಕೆ ಇದು ಬಹಳ ಸೂಕ್ತ ಆಗುತ್ತದೆ. ಹೀಗೆ ನಾವು ಚಾಟಣಿಯನ್ನ 4 ಹಂತಗಳಲ್ಲಿ ಮಾಡಿದ್ರೆ ಇದು ನಮಗೆ ಬಹಳ ಅವಶ್ಯಕವಾಗಿರುತ್ತದೆ ಹಾಗೂ ಉತ್ತಮವಾದಂತಹ ರೂಪವನ್ನು ಆಕಾರವನ್ನು ನಾವು ಇದಕ್ಕೆ ಕೊಡೋದಕ್ಕೆ ಸಾಧ್ಯವಾಗುತ್ತದೆ.
1: ಈಗ ನೀರಾವರಿ ಮತ್ತೆ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್.
0: ಸರ್, ಈಗ ಕಮಲದ ಹಣ್ಣಿಗೆ ನೀರಾವರಿ ಸಹ ಬಹಳ ಅವಶ್ಯಕವಾಗಿರುತ್ತದೆ. ಇದರಲ್ಲಿ ಇದು ಅತಿ ಮುಖ್ಯವಾಗಿ ಉಷ್ಣವಲಯದ ಬೆಳೆಯಾಗಿದ್ದರಿಂದ ನೀರಿನ ಅವಶ್ಯಕತೆ ಕಡಿಮೆ. ಮೇ ತಿಂಗಳಿನಲ್ಲಿ ನೀರು ಉಣಿಸುವುದರಿಂದ ಗಿಡದ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ. ಡ್ರ್ಯಾಗನ್ ಅಥವಾ ಕಮಲದ ಹಣ್ಣಿನಲ್ಲಿ ಸಾವಯವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿ ಗಿಡಕ್ಕೆ 10 ರಿಂದ 15 ಕೆಜಿಯಷ್ಟು ಸಾವಯವ ಗೊಬ್ಬರವನ್ನು ನೀಡಬೇಕು. ಸಾವಯವ ಗೊಬ್ಬರದ ಪ್ರಮಾಣವನ್ನು ವರ್ಷಕ್ಕೆ 2 ಕಿಲೋಗ್ರಾಂನಂತೆ ಹೆಚ್ಚಿಸಬೇಕಾಗುತ್ತದೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರವನ್ನು 1 ರಿಂದ 2 ವರ್ಷದ ಗಿಡಗಳಿಗೆ ವರ್ಷಕ್ಕೆ 300, 200 ಹಾಗೂ 200 ಗ್ರಾಂ ಪ್ರತಿ ಕಂಬಕ್ಕೆ ಹಾಗೂ 3 ವರ್ಷದ ನಂತರ ಗಿಡಗಳಿಗೆ ವರ್ಷಕ್ಕೆ 540 ಗ್ರಾಂನಷ್ಟು ಸಾರಜನಕ, 720 ಗ್ರಾಂನಷ್ಟು ರಂಜಕ ಹಾಗೂ 300 ಗ್ರಾಂನಷ್ಟು ಪೊಟ್ಯಾಶ್ ಅನ್ನು ಪ್ರತಿ ಕಂಬಕ್ಕೆ 4 ಸಮಭಾಗವಾಗಿ ಏಪ್ರಿಲ್ ತಿಂಗಳಿನಲ್ಲಿ, ಜುಲೈ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಹಾಗೂ ಜನವರಿ ತಿಂಗಳಲ್ಲಿ ಕೊಡಬೇಕಾಗುತ್ತದೆ. ಹಣ್ಣು ಬಿಡುವ ಸಮಯದಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣವನ್ನು ನೀಡಿದರೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನಾವು ಪಡೆಯಬಹುದಾಗಿರುತ್ತದೆ.
1: ಈಗ ಕೊಯ್ಲು ಮತ್ತು ಇಳುವರಿಗೆ ಬಂದ್ರೆ ಯಾವ ರೀತಿಯಿಂದ ಅಂತ ಸ್ವಲ್ಪ ಹೇಳ್ತೀರಾ?
0: ಈ ಕಮಲದ ಹಣ್ಣಿನಲ್ಲಿ ಕೊಯ್ಲನ್ನು ಮಾಡುವಾಗ ಈ ಒಂದು ಸಸ್ಯಗಳು ಮೊದಲ ವರ್ಷದಲ್ಲಿ ಹಣ್ಣುಗಳನ್ನು ಬಿಡಲು ಪ್ರಾರಂಭಿಸುತ್ತವೆ. ಸಾಮಾನ್ಯವಾಗಿ ಈ ಸಸ್ಯಗಳು ಮೇ ತಿಂಗಳಿನಿಂದ ಜೂನ್ ತಿಂಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತವೆ. ಆಗಸ್ಟ್ನಿಂದ ಡಿಸೆಂಬರ್ ತಿಂಗಳವರೆಗೆ ಹಣ್ಣುಗಳನ್ನು ಇದು ಹೊಂದಿರುತ್ತದೆ. ಹೂ ಬಿಟ್ಟ 1.5 ತಿಂಗಳ ನಂತರ ಇದು ಕೊಯ್ಲಿಗೆ

0: ಸಿದ್ಧವಾಗುತ್ತದೆ. ಕೊಯ್ಲಿನ ಸಮಯ ಆಗಸ್ಟ್ ನಿಂದ ಡಿಸೆಂಬರ್ ವರೆಗೂ ಸಹ ಇದು ಮುಂದುವರಿಸುತ್ತದೆ. ಅಪಕ್ವವಾದ ಹಣ್ಣಿನ ಬಣ್ಣವು ಹಸಿರು ಬಣ್ಣದಲ್ಲಿರುವುದರಿಂದ ಹಣ್ಣುಗಳ ಕೊಯ್ಲು ಹಂತವನ್ನು ಗುರುತಿಸುವುದು ತುಂಬಾ ಸರಳವಾಗಿದೆ. ಅಂದರೆ ಹಣ್ಣಾದ ನಂತರ ಇದು ಹಸಿರು ಬಣ್ಣದ ಕಾಯಿಗಳು ಹಣ್ಣಾದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಹೀಗೆ ಬಣ್ಣ ಬದಲಾವಣೆಯ 3-4 ದಿನಗಳ ನಂತರ ಕೊಯ್ಲು ಮಾಡಲು ಸರಿಯಾದ ಸಮಯ. ಆದರೆ ರಫ್ತು ಮಾಡುವ ಸಂದರ್ಭದಲ್ಲಿ ಬಣ್ಣ ಬದಲಾವಣೆಯ 1 ದಿನದ ನಂತರ ಅವುಗಳನ್ನು ಕೊಯ್ಲನ್ನು ಮಾಡಿದರೆ ಇದಕ್ಕೆ ಬಹಳಷ್ಟು ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ.
1: ಖರ್ಚು ಮತ್ತೆ ವೆಚ್ಚ ಆದಾಯದ ಬಗ್ಗೆ ಬಂದ್ರೆ ಇದನ್ನ ತಿಳಿಸ್ಕೊಡಿ ಸರ್, ಯಾವ ಯಾಕಂದ್ರೆ ಇದು ಹೊಸ ಬೆಳೆ ಅಂತ ಹೇಳ್ಬಹುದು ಈ ಕಡೆ ಭಾಗದಲ್ಲಿ ಆಗ್ಲಿ ಅಥವಾ ಬೇರೆ ಯಾವ್ದು ಭಾಗದಲ್ಲಿ ಆಗಿರ್ಲಿ. ಸೊ ಈಗ ಯಾಕಂತಂದ್ರೆ ಹೆಚ್ಚಿನ ಇಳುವರಿ ಬರ್ತದೆ, ಹೆಚ್ಚಿನ ಲಾಭ ಬರುತ್ತೆ ಅಂತೇಳಿ ಒಟ್ಟಿಗೆ ಒಂದು 10-15 ಎಕರೆ ಹಾಕೋ ಬದಲಿಗೆ ಇದು ನೀವು ಯಾವ ರೀತಿಯಿಂದ ಅವರಿಗೆ ಹೇಳ್ತೀರಿ ಖರ್ಚು ವೆಚ್ಚದ ಬಗ್ಗೆ ಕುರಿತು?
0: ಸರ್, ಇದು ಕಮಲದ ಹಣ್ಣಿನಲ್ಲಿ ಡ್ರಾಗನ್ ಫ್ರೂಟ್ ನಲ್ಲಿ ಪ್ರಾರಂಭಿಕವಾಗಿ ಜಾಸ್ತಿ ಖರ್ಚು ಇರುತ್ತೆ, ನಂತರ ಇದಕ್ಕೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಾಮಾನ್ಯವಾಗಿ 1 ಎಕರೆ ಡ್ರಾಗನ್ ಹಣ್ಣಿನ ಬೇಸಾಯವನ್ನು ಕ್ರಮ ಕೈಗೊಳ್ಳಲು ಆರಂಭಿಕವಾಗಿ ಅಂದಾಜು 3.5 ಲಕ್ಷದಿಂದ 5 ಲಕ್ಷದವರೆಗೆ ಇದು ಬೇಕಾಗುತ್ತದೆ. 1 ಎಕರೆಯಲ್ಲಿ 500 ಕಂಬವನ್ನ ನಿಲ್ಲಿಸಬಹುದು. ಇವು ಸಾಮಾನ್ಯವಾಗಿ ಕಲ್ಲಿನ ಕಂಬ ಅಥವಾ ಸಿಮೆಂಟ್ ಕಂಬದನ್ನು ಸಹ ಇತ್ತೀಚೆಗೆ ರೆಡಿಮೇಡ್ ಆಗಿ ಸಿಗ್ತಿದ್ದಾವೆ ಅಂಗಡಿಗಳಲ್ಲಿ. ಡ್ರಾಗನ್ ಹಣ್ಣಿನ ಗಿಡ ಬೆಳೆಸಲು ಆಧಾರ ಕಂಬ ಬೇಕೇ ಬೇಕಾಗುತ್ತದೆ. 1 ಕಂಬಕ್ಕೆ 4 ಗಿಡ ನಾಟಿಯನ್ನ ಮಾಡಬೇಕಾಗುತ್ತದೆ. ಅಂದ್ರೆ 4 ದಿಕ್ಕಿಗೆ 4 ಗಿಡವನ್ನ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದ 15 ತಿಂಗಳಿನಿಂದ ಇಳುವರಿ ಆರಂಭವಾಗುತ್ತದೆ. ಮೊದಲ ಬೆಳೆ ಸರಾಸರಿ 15 ಕ್ವಿಂಟಲ್ ಸಿಗುತ್ತದೆ. 3ನೇ ವರ್ಷದ ನಂತರ 5-6 ಟನ್ ವರೆಗೆ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಕಾಯಿ ತೂಕ ಸರಾಸರಿ 350-500 ಗ್ರಾಂನಷ್ಟಿರುತ್ತದೆ. ಹಣ್ಣುಗಳನ್ನು 400 ಗ್ರಾಂನಿಂದ ಮೇಲ್ಪಟ್ಟಕ್ಕಿಂತ ಹೆಚ್ಚು ದರದಲ್ಲಿ ಮೊದಲ ದರ್ಜೆಯ ದರವನ್ನ ಇವು ಪಡೆಯಬಹುದು.
1: ಯಾವುದೇ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ, ಕೀಟ ಮತ್ತು ರೋಗದ ನಿರ್ವಹಣೆ, ಅದರ ಗುರುತಿಸುವಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ಈ ಒಂದು ಕಮಲದ ಹಣ್ಣು ಅಥವಾ ಡ್ರ್ಯಾಗನ್ ಹಣ್ಣು ಏನಂತ ನಾವು ಕರಿತೀವಿ, ಇದರಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳಿಗೆ ಬಂದ್ರೆ ಪ್ರಮುಖವಾಗಿ ಏನು ಒಂದು ಕೀಟಗಳು ಬರ್ತವೆ ಮತ್ತೆ ರೋಗಗಳು ಬರ್ತವೆ ಮತ್ತೆ ಅದರ ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದು ಹೇಳಿ ಸರ್.
0: ಸರ್, ಇದು ಯಾವುದೇ ಒಂದು ಹೊಸ ಬೆಳೆಗಳಲ್ಲಿ ಪ್ರಾರಂಭದಲ್ಲಿ ಯಾವುದೇ ಒಂದು ಕೀಟ ರೋಗದ ಭಯ ಬಹಳಷ್ಟು ಕಡಿಮೆ ಇರುತ್ತೆ. ಆದರೂ ಸಹ ನಾವು ಇದನ್ನ ನಿರ್ವಹಿಸುವುದು ಅತಿ ಅವಶ್ಯಕವಾಗಿರುತ್ತದೆ. ಸಾಮಾನ್ಯವಾಗಿ ಈ ಒಂದು ಕಮಲದ ಹಣ್ಣಿನ ಬೆಳೆಯು ಬಹುತೇಕ ಕೀಟ ಮತ್ತು ರೋಗಗಳನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಮತ್ತು ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಮಾಡದಿದ್ದಲ್ಲಿ ಮಾತ್ರ ಕೆಲವು ಕೀಟ ಮತ್ತು ರೋಗಗಳು ಬಾಧಿಸುವ ಸಾಧ್ಯತೆ ಇರುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ದುಂಡಾಣು ಕಾಂಡ ಕೊಳೆಯುವ ರೋಗ, ಚಿಬ್ಬು ರೋಗ ಮತ್ತು ಕಂದು ಚುಕ್ಕೆ ರೋಗ. ಅತಿಯಾದ ಮಳೆ, ಶೀತ ಮತ್ತು ತೋಟದಲ್ಲಿ ನೀರು ಸರಾಗವಾಗಿ ಹರಿದು ಹೋಗದಿದ್ದ ಸಮಯದಲ್ಲಿ ಈ ರೋಗಗಳು ಗಮನಿಸಬಹುದು. ರೋಗಗಳ ಲಕ್ಷಣಗಳೆಂದರೆ, ಮೊದಲಿಗೆ ಕಾಂಡದ ಮೇಲೆ ಅಥವಾ ಅಂಚಿನಲ್ಲಿ ಸಣ್ಣ ಚುಕ್ಕೆಗಳು ಕಂಡು ಬಂದು ನಂತರ ರೋಗ ಉಲ್ಬಣಗೊಂಡಂತೆ ಚುಕ್ಕೆಗಳು ಸಹ ಕೇಂದ್ರೀಕರಿಸಿ ವೃತ್ತಾಕಾರದ ಮಚ್ಚೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕೊನೆಯ ಹಂತದಲ್ಲಿ ಕಾಂಡವು ಸಂಪೂರ್ಣವಾಗಿ ಕೊಳೆತು ಗಿಡವು ಸಾಯಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿ ನಾವು ಸಮಗ್ರ ರೋಗ ನಿರ್ವಹಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಅತಿ ಹೆಚ್ಚು ನೀರನ್ನು ಗಿಡಗಳಿಗೆ ಒದಗಿಸಬಾರದು. ಏರು ಮಡಿ ಮಾಡಿ ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತದೆ. ನಾಟಿ ಮಾಡುವ ಪೂರ್ವದಲ್ಲಿ ಮಡಿಗಳಿಗೆ ಈ ಸಾವಯವ ಅಂಶಗಳಲ್ಲಿ ಟ್ರೈಕೋಡರ್ಮ ಮತ್ತು ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಲಾಗುತ್ತದೆ. ಇವು ಈ ರೋಗ ನಿರೋಧಕತೆಯನ್ನು ಒದಗಿಸುತ್ತವೆ. ತೋಟದಲ್ಲಿ ಬಿದ್ದಂತಹ ನೀರು ಸರಾಗವಾಗಿ ಬಸಿದು ಹೋಗುವ ಹಾಗೆ ಬಸಿಗಾಲುವೆಯನ್ನು ಇಳಿಜಾರಿಗನುಗುಣವಾಗಿ ನಿರ್ಮಿಸುವುದು ಬಹಳ ಮುಖ್ಯ. ಹೀಗೆ ಮಾಡಿದರೆ ತೋಟದಲ್ಲಿ ಶೀತದ ಉಂಟಾಗುವಂತಹ ಒಂದು ಸಂದರ್ಭ ಕಡಿಮೆ ಇರುತ್ತದೆ. ಇದರಿಂದ ನಾವು ರೋಗವನ್ನು ಸಹ ನಿಧಾನವಾಗಿ ತಡೆಗಟ್ಟಬಹುದು. ಇನ್ನು ಕ್ಲೋರಾಥಲಿನಾಲ್ ಅಥವಾ ಮ್ಯಾಂಕೋಜಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಸಮಗ್ರ ಕೀಟ ನಿರ್ವಹಣೆಗೆ ಬಂದಾಗ, ಈ ಒಂದು ಕಮಲದ ಹಣ್ಣಿನ ಗಿಡಗಳು ಕೀಟ ಬಾಧೆಗೊಳಗಾಗುವುದು ಬಹಳ ಕಡಿಮೆ. ಅವುಗಳಲ್ಲಿ ಇರುವೆ, ಈ ಹಿಟ್ಟು ತಿಗಣೆ ಇರಬಹುದು ಅಥವಾ ಈ ಕಾಂಡ ಕೊರಕದ ಹುಳು ಆಗಿರಬಹುದು, ಗೆದ್ದಿಲು ಮತ್ತೆ ಥ್ರಿಪ್ಸ್ ಅಥವಾ ಜಂತು ಹುಳುಗಳು ಇರುವೆ ಸಾಮಾನ್ಯವಾಗಿ ಕಂಡುಬರುತ್ತವೆ. ಸರಿಯಾದ ಅಂತರ ಬೇಸಾಯ, ಮಾಗಿ ಉಳುಮೆ ಮತ್ತು ಪೋಷಕಾಂಶಗಳ ನಿರ್ವಹಣೆಯಿಂದ ಈ ಕೀಟದ ಬಾಧೆಯನ್ನು ನಾವು ಬಹಳ ಸರಳವಾಗಿ ನಿಯಂತ್ರಿಸಬಹುದು. ಗಿಡಗಳ ಆಕಾರ ಮತ್ತು ಬೇಡವಾದ ಅಥವಾ ಒತ್ತೊತ್ತಾಗಿ ಬೆಳೆದ ಎಲೆಗಳನ್ನ ನಿರಂತರವಾಗಿ ನಾವು ಚಾಟಣಿ ಮಾಡಬೇಕಾಗುತ್ತದೆ. ಅಂತಂದ್ರೆ ನಾವು ಅವಾಗವಾಗ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಬೇಕಾಗುವಂತಹ ಗಾಳಿ ಬೆಳಕು ಚೆನ್ನಾಗಿ ಬೀಳುವಂತೆ ಮಾಡಿದ್ರೆ ಇದರಲ್ಲಿ ನಮಗೆ ಸಾಮಾನ್ಯವಾಗಿ ಕೀಟ ಸವಾಳಿಗಳು ಕಡಿಮೆ ಮಾಡಬಹುದು. ಹಾಗೆಯೇ ಸರಿಯಾದ ಸಮಯದಲ್ಲಿ ಮಾಗಿದ

0: ಮಣ್ಣನ್ನು ಕಟಾವು ಮಾಡಿದ್ದಲ್ಲಿ ಇರುವೆಗಳ ಹಾವಳಿಯನ್ನು ಸಹ ನಾವು ತಡೆಗಟ್ಟಬಹುದು. ಈ ಒಂದು ಕೀಟ ಬಾಧೆ ಕಂಡು ಬಂದಾಗ ಶೇಕಡ 1 ಬೇವಿನ ಎಣ್ಣೆಯನ್ನ 1 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬಹುದು. ಈ ಬೇವಿನ ಎಣ್ಣೆಯಲ್ಲಿ ಸುಮಾರಷ್ಟು ಟೈಪ್ ಇದೆ. ಅದರಲ್ಲಿ 500 PPM ಇದೆ, 1000 PPM, 5000 PPM, 10000 PPM ತಗೊಂಡು ಇದೆ. ಆ ಒಂದು PPM ಗೆ ಅನುಗುಣವಾಗಿ ನಾವು 1 ಮಿಲಿ, 2 ಮಿಲಿ ಅಥವಾ 3 ಮಿಲಿಯನ್ನು ಸಹ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಸಿಂಪಡಿಸಿದ್ರೆ ಈ ಒಂದು ಕೀಟದ ಒಂದು ಹಾವಳಿ ನಾವು ಕಡಿಮೆ ಮಾಡಬಹುದು. ಹೀಗೆ ಈ ಬೆಳೆಯ ರೋಗ ಮತ್ತು ಕೀಟ ನಿರ್ವಹಣೆಯನ್ನು ಹೇಳಿದ್ದೇನೆ.
1: ಡಾಕ್ಟರ್, ಈಗ ತಾವು ಕೂಡ ಒಬ್ಬ ವಿಸ್ತರಣಾ ಅಧಿಕಾರಿಯಾಗಿ, ವಿಜ್ಞಾನಿ ಅಲ್ಲದೇ ವಿಸ್ತರಣಾ ಅಧಿಕಾರಿಯಾಗಿ ಕೂಡ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಈಗ ಈ ಒಂದು ಹಣ್ಣಿನ ಏನು ಕಮಲದ ಹಣ್ಣು ಅಥವಾ ಡ್ರ್ಯಾಗನ್ ಹಣ್ಣಿನ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದರೆ ಸದ್ಯ ಯಾವ ರೀತಿಯಿಂದ ಇದೆ, ಆಮೇಲೆ ಇದರಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ರೈತರಿಗೆ ಮಾರುಕಟ್ಟೆ ನಿರ್ವಹಣೆ ಮಾಡೋದ್ರಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ ಸರ್?
0: ಸರ್, ಇದು ಹೊಸ ಒಂದು ಹಣ್ಣಿನ ಬೆಳೆಯಾಗಿ ಮಾರುಕಟ್ಟೆ ಹೊರಹೊಮ್ಮಿದೆ. ಮೊದಲನೇ ರೈತರಿಗೆ ಇದು ಒಳ್ಳೆಯ ಲಾಭವನ್ನು ಕೊಟ್ಟಿದೆ. ಅತಿ ಹೆಚ್ಚು ಲಾಭವನ್ನು ಸಹ ತಂದು ಕೊಟ್ಟಂತಹ ಬೆಳೆಯಲ್ಲಿ ಇದು ಸಹ ಒಂದು. ಇದು ಒಳ್ಳೆ ಇಳುವರಿನ ಕೊಡುತ್ತೆ. ಸಾಮಾನ್ಯವಾಗಿ ರೈತರಿಗೂ ಸಹ ಹೋಲ್ಸೇಲ್ ಅಲ್ಲಿ ಹೋದಾಗ ಕನಿಷ್ಠವನ್ನು ಕೂಡ ನಮಗೆ 70 ರೂಪಾಯಿ ಪ್ರತಿ ಕೆಜಿಗೆ 60 ರೂಪಾಯಿ ಅಷ್ಟು ಸಿಕ್ಕಿದ್ದು ಉಂಟು. ಪ್ರಾರಂಭದಲ್ಲಿ ಕೂಡ ಹೊಸ ಬೆಳೆಯನ್ನು ಮಾಡಿದ ರೈತರುಗಳಿಗೆ ಸಾಮಾನ್ಯವಾಗಿ 100 ರೂಪಾಯಿ ಒಂದು ಕೆಜಿಗೂ ಸಹ ಏನು ತೊಂದರೆ ಬಂದ್ಬಿಟ್ಟು ತಗೊಂಡೋಗಿದ್ದಾರೆ. ಅಂತ ಸಮಯದಲ್ಲಿ ಕೂಡ ರೈತರಿಗೆ ಬಹಳಷ್ಟು ಲಾಭವನ್ನು ತಂದು ಕೊಟ್ಟಿದೆ. ಸೊ ಮತ್ತೆ ಮಾರುಕಟ್ಟೆ ಅಂತ ಬಂದಾಗ ಇದನ್ನ ನಾವು ಸಾಮಾನ್ಯವಾಗಿ ಇದೇ ನಮ್ಮ ಶಿವಮೊಗ್ಗದಲ್ಲಿ ಸಹ ನೋಡಬಹುದು. ಇತ್ತೀಚೆಗೆ ನಮ್ಮ ಮಾರುಕಟ್ಟೆಯಲ್ಲೂ ಸಹ ಇವನ್ ರೋಡ್ ಬದಿ ಮಾರ್ತಾರಲ್ವಾ, ಕಾರ್ಟ್ಗಳಲ್ಲಿ ಸಹ ಇದು ಸಿಗ್ತಿದೆ. ಆ ಒಂದು ಸೀಸನ್ ಗೆ ಅನುಗುಣವಾಗಿ ನೋಡಿ, ಇದು ಬೇರೆ ಹಣ್ಣಿನ ತರ ಅಲ್ಲ. ಬೇರೆ ಹಣ್ಣಾದ್ರೆ ನೋಡಿ, ಸಾಮಾನ್ಯವಾಗಿ ಈ ಹೆಸರು ಇಟ್ಟು ಮಾರ್ತಾರೆ. ಸಾಮಾನ್ಯವಾಗಿ ಉದಾಹರಣೆಗೆ ರಿಲಯನ್ಸ್ ಸ್ಟೋರ್ ಆಗಿರ್ಬೋದು ಅಥವಾ 3 ರೂಪಾಯಿ ಅಂತ ಇಟ್ಟು ಮಾರ್ತಾರೆ. ಬಟ್ ಈ ಹಣ್ಣು ಮಾತ್ರ ಪ್ರಾರಂಭದಲ್ಲಿ ಸಹ ಇದು ಇವನ್ ಸಾಮಾನ್ಯವಾಗಿ ಬೀದಿಯಲ್ಲೂ ಸಹ ಇದನ್ನ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಅದನ್ನ ಮಾರುವಂತ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗ್ಬಿಟ್ಟು ಇದನ್ನ ಒಬ್ಬ ಸಾಮಾನ್ಯ ರೈತರು ಕೊಟ್ಟ ಸಾಮಾನ್ಯ ಮನುಷ್ಯನು ಕೂಡ ಇದನ್ನ ತಿಂದ್ಬಿಟ್ಟು ಅದನ್ನ ಟೇಸ್ಟ್ ಅನ್ನ ನೋಡ್ಲಿಕ್ಕೆ ಸಿಗ್ತಿದೆ. ಹಾಗಾಗ್ಬಿಟ್ಟು ಇದು ಒಂದು ಒಳ್ಳೆಯ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಕೊನೆಯದಾಗಿ ಈಗ ತಮ್ಮ ಸಂಪರ್ಕಕ್ಕೆ ಬಂದ್ರೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ ದೂರವಾಣಿ ಸಂಖ್ಯೆ ಕೊಡಿ ಸರ್.
0: ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲರಿಗೂ ಧನ್ಯವಾದಗಳು.
1: ಧನ್ಯವಾದ ಸರ್. ಇದುವರೆಗೆ ತಾವು ಡ್ರ್ಯಾಗನ್ ಹಣ್ಣು, ಕಮಲದ ಹಣ್ಣಿನ ಒಂದು ಆಧುನಿಕ ಬೇಸಾಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್.
0: ನಮಸ್ಕಾರಗಳು.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.
3: ಇದುವರೆಗೂ ಡ್ರ್ಯಾಗನ್ ಹಣ್ಣು ಅಥವಾ ಕಮಲದ ಹಣ್ಣಿನ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುರೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ SM ಸುಧಾಕರ್. ಈಗ ಕೇಳಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ SM ಸುಧಾಕರ್ ಅವರಿಂದ ಮಾಹಿತಿಯನ್ನು.
4: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
3: ಇದುವರೆಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ಅಧಿಕ ಇಳುವರಿಗಾಗಿ ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳು, ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ.
4: ಇದೊಂದು ಪ್ರಕಟಣೆ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳಿಗೆ ಬಂದರೆ, ಬಿತ್ತನೆಯ ಕಾಲ ಈ ಬೆಳೆಯನ್ನ ವರ್ಷದ ಮೂರು ಹಂಗಾಮುಗಳಲ್ಲೂ ಬೇಸಾಯ ಮಾಡಲು ಸೂಕ್ತವಾಗಿದೆ. ಮುಂಗಾರಿನಲ್ಲಿ ಮೇ ತಿಂಗಳ ಕೊನೆಯ ವಾರ, ಜೂನ್ ತಿಂಗಳ ಮೂರನೇ ವಾರದಲ್ಲಿ ಬಿತ್ತನೆ ಮಾಡುವುದರಿಂದ ಸೈನಿಕ ಹುಳುಗಳ ಬಾಧೆಯನ್ನು ತಡೆಯಬಹುದು. ಹಿಂದಿನ ವರ್ಷ ಕೇದಿಗೆ ರೋಗ ಕಂಡು ಬರುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಕನಿಷ್ಠ ಪಕ್ಷ ಎರಡು ವರ್ಷ ಬೆಳೆಯಬಾರದು. ಬಿತ್ತನೆಗೆ ಮೂರು ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ರಸಗೊಬ್ಬರದ ನಿರ್ವಹಣೆಗೆ ಬಂದರೆ, ಬಿತ್ತುವ ಸಮಯದಲ್ಲಿ ಮೂಲ ಗೊಬ್ಬರವಾದ 25 ಕಿಲೋಗ್ರಾಂ ಯೂರಿಯಾ, 45 ಕಿಲೋಗ್ರಾಂ ಡಿಎಪಿ, 25 ಕಿಲೋಗ್ರಾಂ ಪೊಟ್ಯಾಶ್ ಮತ್ತು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಬೇಕು. ಉಳಿದ 50 ಕಿಲೋಗ್ರಾಂ ಮೇಲು ಗೊಬ್ಬರವಾಗಿ, ಅಂದರೆ 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 3-4 ವಾರ, 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 6-7 ವಾರದ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಅಂತರ ಬೆಳೆಗಳ ಒಂದು ನಿರ್ವಹಣೆಗೆ ಬಂದರೆ, ಮುಸ್ಕಿನ ಜೋಳದ ಜೊತೆಯಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಸೋಯಾ ಅವರೆ, ಹೆಬ್ಬಾಳ್ ಅವರೆ ಹಾಗೂ ತೊಗರಿಯನ್ನ ಬಿತ್ತುವುದರಿಂದ ಮಣ್ಣಿನ ಫಲವತ್ತತೆಯು ಹೆಚ್ಚುತ್ತದೆ ಹಾಗೂ ಅಧಿಕ ನಿವ್ವಳ ಲಾಭವನ್ನು ಕೂಡ ಪಡೆಯಬಹುದು. ಕಳೆಗಳ ನಿರ್ವಹಣೆ: ಮುಸ್ಕಿನ ಜೋಳದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಬಿತ್ತನೆಯಾದ 30-35 ದಿನಗಳವರೆಗೆ ಕಳೆಯನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕವಾಗಿರುತ್ತದೆ. ಬಿತ್ತನೆಯಾದ 2-4 ವಾರಗಳ ನಂತರ 2 ಬಾರಿ ಕುಂಟೆ ಹಾಯಿಸಿದರೆ ಸಾಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಮುಳ್ಳು ಸಜ್ಜೆ ಕಳೆ ನಿರ್ವಹಣೆ ಒಂದು ಸಮಸ್ಯೆಯಾಗಿರುವುದು ಕಂಡು ಬಂದಿದೆ. ಮುಳ್ಳು ಸಜ್ಜೆ ಒಂದು ಹಾನಿಕಾರಕ ಕಳೆಯಾಗಿದ್ದು, ವಿಶೇಷವಾಗಿ ಮೆಕ್ಕೆಜೋಳ, ರಾಗಿ, ಜೋಳ ಮತ್ತು ಇತರೆ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಇದು ಬೆಳೆಗಳ ಪೋಷಕಾಂಶ, ನೀರು ಮತ್ತು ಬೆಳಕನ್ನು ಹೀರಿಕೊಳ್ಳುವುದರಿಂದ ಮುಖ್ಯ ಬೆಳೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗುವ ಅಸಂಭವವಿರುತ್ತದೆ. ಮುಳ್ಳು ಸಜ್ಜೆಯ ಲಕ್ಷಣಗಳು: ಗಿಡದ ಎಲೆ ಮತ್ತು ಕಾಂಡದಲ್ಲಿ ಸಣ್ಣ ಮುಳ್ಳುಗಳಿರುತ್ತವೆ, ಬೇಗನೆ ಬೆಳೆಯುತ್ತದೆ ಮತ್ತು ಬೀಜಗಳ ಮೂಲಕ ವೇಗವಾಗಿ ಹರಡುತ್ತದೆ. ಹೊಲದಲ್ಲಿ ದಟ್ಟವಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆ ಕುಗ್ಗುತ್ತದೆ, ಮಣ್ಣಿನ ತೇವಾಂಶ ಮತ್ತು ಪೋಷಕಾಂಶವನ್ನ ಹೆಚ್ಚು ಬಳಸುತ್ತದೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ, ಕೈಯಿಂದ ಕಳೆ ತೆಗೆಯುವುದು, ಗಿಡ ಚಿಕ್ಕವಾಗಿರುವಾಗಲೇ ಕಿತ್ತು ಹಾಕುವುದು ಉತ್ತಮ. ಹೂ ಬಿಡುವ ಮುಂಚೆ ತೆಗೆದರೆ ಬೀಜ ಹರಡುವಿಕೆ ಕಡಿಮೆಯಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ: ಒಂದೇ ಬೆಳೆ ಪದೇ ಪದೇ ಅದೇ ಒಂದು ಜಮೀನಿನಲ್ಲಿ ಬೆಳೆದರೆ ಕಳೆ ಹೆಚ್ಚಾಗುತ್ತದೆ. ತೊಗರಿ, ಸೋಯಾಬೀನ್ ಇನ್ನು ಬೇರೆ ಬೆಳೆಗಳನ್ನ ಪರ್ಯಾಯ ಬೆಳೆಗಳನ್ನಾಗಿ ಬಳಸಬಹುದು. ಹೊದಿಕೆ, ಒಣ ಹುಲ್ಲು ಅಥವಾ ಪ್ಲಾಸ್ಟಿಕ್ ಮಲ್ಚ್ ಬಳಸಿ ಕಳೆ ಬೆಳವಣಿಗೆ ಕಡಿಮೆ ಮಾಡಬಹುದು. ಕಳೆನಾಶಕಗಳಿಂದ ಕಳೆ ನಿಯಂತ್ರಣ, ಪೆಂಡಿಮಿಥಾಲಿನ್ 38.7% CS 980 gram ಪ್ರತಿ ಹೆಕ್ಟರ್ ನಂತೆ ಬಿತ್ತಿದ 48 hours ಸಿಂಪಡಣೆ ಮಾಡಬೇಕು. ನಂತರ ಟೊಪ್ರಾಮೆಝಾನ್ 336 SC 33.6 gram ಸಕ್ರಿಯ ಘಟಕ ಪ್ರತಿ ಹೆಕ್ಟರ್ ಬಿತ್ತನೆಯ 15 ದಿನಗಳ ನಂತರ ಕಳೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಮುಳ್ಳು ಸಜ್ಜೆ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ರುದ್ರಗೌಡ ಚನ್ನಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವರ ಮೊಬೈಲ್ ಸಂಖ್ಯೆ 944-90-6974. ಇಲ್ಲಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು.
3: ಇದುವರೆಗೂ ಅಧಿಕ ಇಳುವರಿಗಾಗಿ ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳು, ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ಕೇಳಿ ಕಡೂರು ತಾಲೂಕು ತುರುವನಹಳ್ಳಿಯ ಶ್ರೀಮತಿ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದವನ್ನು.

ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ

0: ತಿಳಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029ರ ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ ಶೇಕಡ 75ರಷ್ಟು ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30ರ ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5ರ ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೊಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು ಏಪ್ರಿಲ್ 20ರಂದು ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924ರಿಂದ 1930ರವರೆಗಿನ ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ 5.3ರಷ್ಟು ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಅಮರ್ ಪ್ರೇಮ್ ಚಿತ್ರದ ಗೀತೆಯನ್ನು ಹಾಡಿದರೆ ಕಿಶೋರ್ ಕುಮಾರ್ ಅವರು, ಸಾಹಿತ್ಯ ರಚನೆ ಆನಂದ್ ಭಕ್ಷಿ ಹಾಗೂ ಸಂಗೀತ ಸಂಯೋಜನೆ ಆರ್ ಡಿ ಬರ್ಮನ್ ಅವರದ್ದು.

ಈಗ ಕೇಳಿ ರೋಟಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು. ಸಾಹಿತ್ಯ ರಚನೆ ಆನಂದ್ ಭಕ್ಷಿ ಹಾಗೂ ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರದ್ದು.

ಕೊನೆಯಲ್ಲಿ ಕೇಳಿ ಡಾರ್ಲಿಂಗ್ ಡಾರ್ಲಿಂಗ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕಿಶೋರ್ ಕುಮಾರ್. ಸಾಹಿತ್ಯ ರಚನೆ ಆನಂದ್ ಭಕ್ಷಿ ಹಾಗೂ ಸಂಗೀತ ಸಂಯೋಜನೆ ಆರ್ ಡಿ ಬರ್ಮನ್ ಅವರದ್ದು.

ತೆಗೆದುಕೊಳ್ತೀನಿ. ನಿಮ್ಮ ಇಂದಿನ ಫೋನಿನ ವಿಷಯ ಏನಂದ್ರೆ, ನಟ ಶಂಕರ್ ನಾಗ್ ಅವರು ನಟಿಸಿರುವ ಯಾವುದಾದ್ರೂ ಚಿತ್ರದ ಗೀತೆಯ ಎರಡು ಸಾಲುಗಳನ್ನು ನೀವು ನನಗೆ ಕರೆ ಮಾಡಿ ಹಾಡಬಹುದು. ನಿಮ್ಮ ಕರೆಯ ಅವಧಿ ಕೇವಲ 30 ಸೆಕೆಂಡ್ಗಳನ್ನು ನಾನು ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಸಾಕಷ್ಟು ಕೇಳುಗರು ಕರೆ ಮಾಡೋದ್ರಿಂದ ನಾವು ಎಲ್ರಿಗೂ ಕರೆಯ ಅವಕಾಶ ನೀಡುವ ಪ್ರಯತ್ನ ಮಾಡೋಣ.

0: ಇನ್ನೊಮ್ಮೆ ನಿಮ್ಮ ಇಂದಿನ ಫೋನ್ ಇನ್ ವಿಷಯ ಏನು ಅಂತ ಹೇಳ್ತೀನಿ. ಕೆಳಗರೆ ನಟ ಶಂಕರ್ ನಾಗ್ ಅವರು ನಟಿಸಿರುವ ಯಾವ್ದಾದ್ರೂ ಚಿತ್ರದ ಗೀತೆಯ ಎರಡು ಸಾಲುಗಳನ್ನ ನೀವು ನಂಗೆ ಕರೆ ಮಾಡಿ ಹಾಡಬಹುದು. ನೀವು ನಂಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08282200704. ಫೋನ್ ಅನ್ನು ತೆಗೆದುಕೊಳ್ಳುವ ಮುನ್ನ ಈ ಗೀತೆಯನ್ನ ಕೇಳ್ಕೊಂಡು ಬರೋಣ. ನಂದಾ ನಂದಿತಾ ಚಿತ್ರದ ಗೀತೆ, ಹಾಡಿದ್ದಾರೆ ಎಂಎಲ್ ರಂಜಿತ್, ಕಾರ್ತಿಕ್ ಹಾಗೂ ಶ್ರೀನಿವಾಸ್ ಅವರು. ಸಾಹಿತ್ಯ ರಚನೆ ಆನಂದ್ ರಾಮ್ ಹಾಗೂ ಸಂಗೀತ ಸಂಯೋಜನೆ ಎಂಎಲ್ ಮೊಹಮ್ಮದ್ ಅವರದ್ದು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಮೊದಲನೆಯ ಕರೆ ಯಾರ್ದಂತ ನೋಡೋಣ. ಹಲೋ ಹಲೋ, ಮಾತಾಡಿ. ಯಾರು ಮಾತಾಡೋದು?
1: ಕೇಶವ್ ಲೇರುತ್ತ ಭದ್ರಾವತಿಯಿಂದ.
0: ಯಾರು?
1: ಕೇಶವ್. ಕೇಶವ್
0: ಕೇಶವ್ ಅಂತನಾ? ಹೊಸ ಕೇಳಿದ್ರ ನೀವು?
1: ಇಲ್ಲ ಮೇಡಮ್, ಹಳೆ ಕೇಳಿದ್ರೆ. ತುಂಬಾ ಸಮಯದಿಂದ ಫೋನ್ ಮಾಡ್ತಾ ಇದ್ದೀನಿ, ತುಂಬಾ ವರ್ಷದಿಂದಾನು ಫೋನ್ ಮಾಡ್ತಾ ಇದ್ದೀನಿ.
0: ಹೌದಾ? ಇನ್ಮೇಲೆ ನೆನ್ಪಿಡ್ಕೊಂತೇನೆ ಹೆಸರನ್ನ. ಆಯ್ತು, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಟ ಶಂಕರ್ ನಾಗ್ ಅವರ ಚಿತ್ರದ್ದು.
1: ನಾವು ಗೀತಾ ಫಿಲಮ್ದು.
0: ಹಾ, ಹಾಡಿ.
1: ಸಂತೋಷಕ್ಕೆ ಹಾಡಿ, ಸಂತೋಷಕ್ಕೆ ಕುಣಿತು ತಳಕ್ಕೆ ಕುಣಿತು ನಲಿದು ರಾಗಕ್ಕೆ ನಲಿದು ನನ್ನಂತೆ. ಸಂತೋಷಕ್ಕೆ
0: ಈ ಗೀತನೆ ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಹಾಡಿದ್ರಿ, ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಕೆಳಗರೆ ಲೋವರ್ ಹುತ್ತ ಭದ್ರಾವತಿಯಿಂದ ಕೇಶವ್ ಅವರು ಕರೆ ಮಾಡಿ ಸಂತೋಷಕ್ಕೆ ಗೀತೆಯನ್ನ ಹಾಡಿದ್ರು, ಶುಭಾರಂಭನೆ ಕೊಟ್ರು ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಬೇಗ ಬೇಗ ಕರೆ ಮಾಡಿ. ಹಲೋ.
2: ಹಲೋ
0: ಹಲೋ, ನಮಸ್ತೆ. ಯಾರು ಮಾತಾಡೋದು?
2: ಲಕ್ಷ್ಮಿ, ಜನ್ನಾಪುರ.
0: ಲಕ್ಷ್ಮಿ
2: ಜನ್ನಾಪುರ.
0: ಜನ್ನಾಪುರದಿಂದನಾ? ಹೊಸ ಕೇಳಿದ್ರ ನೀವು?
2: ಇಲ್ಲ ರೀ, ಹಳೆಯವ್ರೆ.
0: ಹಳೆಯವ್ರೇನಾ? ಆಯ್ತು. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಂಕರ್ ನಾಗ್ ಅವರ ಚಿತ್ರದ್ದು?
2: ನ್ಯಾಯ ಎಲ್ಲಿದೆ?
0: ಹಾ, ಹಾಡಿ.
2: ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ, ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ಒಬ್ಬರನ್ನೊಬ್ಬರು ದೂರುವುದೇನೋ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಧನ್ಯವಾದಗಳು.
0: ಧನ್ಯವಾದಗಳು ಅರ್ಥಗರ್ಭಿತ ಗೀತನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ನಮಸ್ಕಾರ.
2: ನಮಸ್ಕಾರಗಳು.
0: ಕೆಲವರೆ ಜನ್ನಾಪುರ ಭದ್ರಾವತಿಯಿಂದ ಲಕ್ಷ್ಮಿ ಅವರು ಕರೆ ಮಾಡಿ ನ್ಯಾಯ ಇಲ್ಲದ ಗೀತೆಯನ್ನ ಹಾಡಿದ್ರು. ಈಗ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಹಲೋ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
3: ಶಿವಮೊಗ್ಗದಿಂದ ಮೇಡಮ್, ಸತೀಶ್.
0: ಸತೀಶ್ ಅಂತನಾ?
3: ಹಾ ಮೇಡಮ್.
0: ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಂಕರ್ ನಾಗ್ ಚಿತ್ರ ಗೀತದ್ದೆ? ಸಂತೋಷಕ್ಕೇನಾ? ಆಯ್ತು, ಹಾಡಿ. ಓಕೆ, ಹಾಡಿ.
3: ಲಾ ಲಾ ಲಾ ಲಾ ಲಾ ಲಾ.

0: 소화군도 해수의 유원문도 기울어지는와 아우라지는에 너는 재미온다. ನಮ್ಮ ಫುಲ್ ಎಕೋ ಆಗ್ತಾ ಇದೆ ಮೇಡಮ್.
1: ಹಾ ಇಲ್ಲಿ ತೊಂದ್ರೆ ಇಲ್ಲ, ಇಷ್ಟ ಹಾಡಿದ್ರಲ್ಲ ಒಳ್ಳೆ ಗೀತೆ, ಅದ್ಭುತವಾದ ಗೀತೆ. ಧನ್ಯವಾದಗಳು. ಕೆಳಗಡೆ ಶಿವಮೊಗ್ಗದಿಂದ ಸತೀಶ್ ಅವರು ಕರೆ ಮಾಡಿ ಗೀತಾ ಚಿತ್ರದ್ದು ಕೇಳದೆ ನಿಮ್ಮ ಗೀಗ ಆಗಿತ್ತೆ ಹೇಳಿದ್ರು. ಇನ್ನೊಂದು ಕರೆ ಬರ್ತಾ ಇದೆ, ಯಾರು ಅಂತ ನೋಡೋಣ. ಹಲೋ
2: ಹಲೋ
1: ಹಲೋ, ಮಾತಾಡಿ. ಯಾರು? ಯಾರು? ಭದ್ರಾವತಿಯಿಂದ
2: ಅಶೋಕ್ ಅಂತ.
1: ಅಶೋಕ್ ಅಂತನಾ? ಶಂಕರ್ ನಾಗ್ ಅವ್ರದ್ದು ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಹಾಡಿ?
2: ಹೋದೆ ನನ್ನ ಮಾನವ

ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಹೈ ಪಿಚ್ ಎಲ್ಲ. ಧನ್ಯವಾದಗಳು ಸತೀಶ್ ಅಶೋಕ್ ಅವ್ರೆ, ನಮಸ್ಕಾರ. ಕೆಳಗಡೆ ಭದ್ರಾವತಿಯ ಭದ್ರಾವತಿಯಿಂದ ಅಶೋಕ್ ಅವರು ಕರೆ ಮಾಡಿ ಗೀತಾ ಸಂಗೀತ ಗೀತೆಯನ್ನ ಹಾಡಿದ್ರು. ಇನ್ನಷ್ಟು ಕರೆಗಳನ್ನ ತೆಗೆದುಕೊಳ್ಳುವ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು. ಸಾಹಿತ್ಯ ರಚನೆ ಗೌಸ್ ಫಿರ್ ಹಾಗೂ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದ್ದು.

0: ಕೆಳಕೊರೆ ನಮ್ಮ ಫೋನಿನ ಮುಂದುವರೆಸೋಣ, ಸಾಕಷ್ಟು ಕರೆಗಳು ಬರ್ತಿವೆ. ಹಲೋ.
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
1: ತಾಂಡವ ಮೂರ್ತಿ ಅಂತ, ಭದ್ರಾವತಿಯಿಂದ.
0: ತಾಂಡವ ಮೂರ್ತಿ ಅವರಾ?
1: ಹೌದು ಮೇಡಮ್.
0: ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಶಂಕರ್ ನಾಗ್ ಅವ್ರದ್ದು.
1: ಶಂಕರ್ ನಾಗ್ ಅವ್ರದ್ದು. ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಚೆಲವು. ನಲಿವ ಗುಲಾಬಿ ಹೂವೆ, ಅರಿಯೇ ನನ್ನಲ್ಲಿ ಒಲವು.
0: ಅದ್ಭುತ ಗೀತೆ. ಧನ್ಯವಾದಗಳು ತಾಂಡವಮೂರ್ತಿ ಅವರೇ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
0: ಕೆಲವರೇ ಸಂದೇಶಗಳನ್ನು ದಯವಿಟ್ಟು ಕಳಿಸ್ಬೇಡಿ. ಇಲ್ಲಿ ಪ್ರಶಾಂತ ಶೆಟ್ಟರ್ ಭದ್ರಾತಿಯಿಂದ ಬಂದಳೋ ಬಂದಳೋ ಕಾಂಚನ ಅಂತ ಕಳಿಸಿದ ಸಂದೇಶ. ನೀವು ನಮ್ಮ ದೂರವಾಣಿ ಸಂಖ್ಯೆ 0828 7700704ಕ್ಕೆ ಕರೆ ಮಾಡಿ ಖುದ್ದಾಗಿ ಆ ಗೀತೆಯನ್ನ ಹಾಡ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಹಲೋ.
2: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
2: ನಮಸ್ಕಾರ, ನಾನು ಅಣ್ಣಾವರ ಎಡಗುಂಜಿಯಿಂದ ಗಣಪತಿ.
0: ಗಣಪತಿ ಅವರು, ಬಹಳ ಟೈಮ್ ಆಯ್ತು ನಿಮ್ ಕರೆ
2: ಕೇಳಿದ್ರೆ.
0: ಶಂಕರ್ ನಾಗ್ ಅವರು
2: ಜೀವಕ್ಕೆ ಜೀವ ಚಿತ್ರದಿಂದ ತಾನ ತಂದನ ಜೋಡಿಯ ದಿನ ಇಂದು ಬಿಡರಾರೆ ನಿನ್ನ, ತಾನ ತಂದನ ಮಾತು ಹೋದಿನ ಇಂದು ಬಿಡರಾರೆ ನಿನ್ನ, ನಿನವೂ ನಿನ್ನ ಧ್ಯಾನ ನೀನೇ ನನ್ನ ಪ್ರಾಣ, ತಾನ ತಂದನ ಜೋಡಿಯ ದಿನ ಎಂದು ಬಿಡರಾರೆ ನಿನ್ನ. ಧನ್ಯವಾದ.
0: ಧನ್ಯವಾದಗಳು. ಬಹಳ ಜೋಶಲ್ಲಿ ಆಡಿದ್ರಿ ಗಣಪತಿ ಅವರೇ. ನಮಸ್ಕಾರ. ಕೆಳಗಡೆ ಇಡಗುಂಜಿಯಿಂದ ಗಣಪತಿ ಅವರು ಕರೆ ಮಾಡಿ ಗೀತೆಯನ್ನ ಹಾಡಿದ್ರು.
3: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ.
6: ಹಲೋ
0: ಹಲೋ, ಮಾತಾಡಿ. ಯಾರು?
6: ನಮಸ್ಕಾರ ಮೇಡಮ್.
0: ನಮಸ್ತೆ.
6: ವಿಲ್ಸನ್ ಗಾರ್ಡನ್ ಇಂದ ಬೆಂಗಳೂರು.
0: ವಿಲ್ಸನ್ ಗಾರ್ಡನ್ ಇಂದನಾ?
6: ಹೌದು ಮೇಡಮ್.
0: ಯಾರು ನಿಮ್ಮ ಹೆಸರು?
6: ಮೂರ್ತಿ ಅವರು.
0: ಮೂರ್ತಿ ಅಂತನಾ?
6: ಹೌದು.
0: ಹೊಸ ಕೇಳುಗ್ರ ನೀವು?
6: ಇಲ್ಲ ಮೇಡಮ್, ನಾನು ಅಳವಾನೆ.
0: ಎಷ್ಟು ವರ್ಷದಿಂದ ಕೇಳ್ತಿದ್ದೀರಾ ನಮ್ಮ ಸ್ಟೇಷನ್?
6: ಕೇಳ್ತಾ ಇದೀನಿ ಮೇಡಮ್, ಮೂರ್ನಾಲ್ಕು ವರ್ಷ.
0: ಮೂರ್ನಾಲ್ಕು ವರ್ಷದಿಂದ ಕೇಳ್ತಿದ್ರ? ಆಯ್ತು. ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಂಕರ್ ನಾಗ್ ಅವ್ರದ್ದು?
6: ತಾಯಿ ನಾಡು ಅಂತನ ಏನು?
0: ಹಾಡಿ ಹಾಡಿ ಹಾಡಿ.
6: ದೇವರ ಗುಡಿಯಲ್ಲಿ ಗಂಟೆಯ ನಾದವ ಕೇಳಿದೆಯ, ಮಂತ್ರದ ನಾದದ ವೇದದ ಮಂತ್ರವ ಆಲಿತೆಯ, ಮಾಲ ಮಂಗಳ ವಾದ್ಯದ ವೇದದ ಮಂತ್ರವ ಆಲಿತೆಯ, ಈ ಶುಭ ವೇಳೆಯ ನಿನ್ನ ನಾವರಿಸುವನೆ ಚಿನ್ನ, ಪ್ರೇಯಸಿ ಪ್ರೇಯಸಿ. ಹಲೋ ಮೇಡಮ್.
0: ಹಲೋ, ಒಳ್ಳೆ ಗೀತೆ ಇದು. ಲಿರಿಕ್ಸ್ ಬಹಳ
6: ಸಡನ್ ಆಗಿದ್ದಲ್ಲ, ಏರೋಪೇರ್ ಆಗೋಯ್ತು.
0: ತೊಂದ್ರೆ ಇಲ್ಲ, ಎರಡ್ ಸಾಲ ಹಾಡಿದ್ರಿ ಕರೆಕ್ಟ್ ಆಗಿ. ಹೌದ್ ಹೌದು.
6: ತಾಯಿಯೇ ನನ್ನ ದೇವರು ಅಂತ ಸಿನಿಮಾ ಪ್ರಸಾರ ಮಾಡಿ ಮೇಡಮ್.
0: ಆಯ್ತು, ಖಂಡಿತ ಮಾಡೋಣಂತೆ, ಖಂಡಿತ ಮಾಡೋಣ. ಧನ್ಯವಾದಗಳು ಮೂರ್ತಿ ಅವರೇ. ನಮಸ್ಕಾರ.
6: ನಮಸ್ಕಾರ.
0: ಬೆಂಗಳೂರಿನಿಂದ ಮೂರ್ತಿ ಅವರು ಕರೆ ಮಾಡಿ ಗೀತನ ಹಾಡಿದ್ರು. ಬೇಗ ಬೇಗ ಕರೆ ಮಾಡಿ, ಸಮಯದ ಅಭಾವ ಇದೆ. ಈಗ ಇನ್ನೊಂದು ಕರೆ ಬರ್ತಾ ಇದೆ. ಹಲೋ.
7: ನಮಸ್ತೆ.
0: ನಮಸ್ತೆ. ಯಾರ್ ಮಾತಾಡೋದು?
7: ರೋಟರಿ ವಿಜಯ್ ಕುಮಾರ್.
0: ಓ, ರೋಟರಿ ವಿಜಯ್ ಕುಮಾರ್ ಅವರೇ, ಸುಮಾರ್ ದಿವಸ ಆಯ್ತು.
7: ಸುಮಾರ್ ದಿವಸ ಆಗಿಲ್ಲ, ನೀವು ಫೋನ್ ಸಿಗ್ತಾ ಇಲ್ಲ. ಕೇಳಿದ್ರೆ ಅಭಿಮಾನಿಗಳು
0: ನೋಡಿ, ಕೇಳಿದ್ರು ಜಾಸ್ತಿ ಆಗಿದೆ ನಮ್ಮ ಕೇಂದ್ರಕ್ಕೆ.
7: ತುಂಬಾ ಚೆನ್ನಾಗ್ ಬರ್ತಾ ಇದೆ ಕಾರ್ಯಕ್ರಮ, ಚೆನ್ನಾಗ್ ಬರ್ತಾ ಇದೆ. ಹಾಗಾಗಿ ಎಲ್ಲಾ ಆಕಾಶವಾಣಿಗಳಿಂದ ಅತಿ ಹೆಚ್ಚು ಕೇಳಿದ್ರು ನಮ್ಮ ಭದ್ರಾವತಿ ಆಕಾಶವಾಣಿ
0: ಕೇಳ್ತಾ ಇದಾರೆ ಅನ್ನೋದೇ ನಮಗ್ ಖುಷಿ. ನೀವ್ ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಂಕರ್ ನಾಗ್ ಅವ್ರದ್ದು?
7: ಚಾಂಗ್ಲಿ ಏನಾದ್ರು.
0: ಹಾ, ಹಾಡಿ.
7: ಕಾಂಚನ ಕೋಪವೇ ಆನೆಯ ಮೇಲೆ ಅಂಬಾ ದಯ ಪಾಲಿಸು, ಕಾಂಚನ ಕೋಪವೇ
0: ಅಷ್ಟೇನಾ? ಓ ಹದಿನೈದು ಸೆಕೆಂಡ್ಗೆ ನಿಲ್ಸಿದ್ರಿ, ಧನ್ಯವಾದಗಳು.
7: ನಿನ್ನ ಜೊತೆ ನಾ ಟೂಟು ಟೂಟು, ಆನೆ ಮೇಲೆ ಟೂಟು ಟು, ಒಂಟೆ ಮೇಲೆ ಟೂಟು ಟು, ಕಾಂಚನ ಓಪವೇ ಪ್ರೇಮದ ಬಿಂಬ ನೀನಾದರೆ ನಾ ನಿನ್ನ ಪ್ರತಿಬಿಂಬವೇ.
0: ಧನ್ಯವಾದಗಳು ವಿಜಯ್ ಕುಮಾರ್ ಅವರೇ, ಖುಷಿ ಆಯ್ತು ನಿಮ್ ವಾಯ್ಸ್ ಕೇಳಿ. ಧನ್ಯವಾದಗಳು, ನಮಸ್ಕಾರ. ಕೆಲವರೆ ರೋಟರಿ ಜಿ ವಿಜಯ್ ಕುಮಾರ್ ಅವರು ಕಾಂಚನ ಗೀತೆಯನ್ನ ಹಾಡಿದ್ರು. ಮುಂದಿನ ಕರೆ ತೆಗೆದುಕೊಳ್ಳೋ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ. ಬ್ರ್ಯಾಂಡ್ ಚಿತ್ರದ ಗೀತೆ, ಹಾಡಿದ್ದಾರೆ ಮಾನಸ ಹೊಳ್ಳ ಹಾಗೂ ಅರವಿಂದ್ ಮುಕುಂದನ್ ಅವರು. ಸಾಹಿತ್ಯ ರಚನೆ ಮನವರ್ಷಿ ಹಾಗೂ ಸಂಗೀತ ಸಂಯೋಜನೆ ವಿನು ಮನಸೋ ಬರೆದು.

0: ಪ್ರಗ್ರೆಯ ಫೋನಿನ ಮುಂದುವರ್ಸೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
1: ರಾಜಶಂಕರ ಘಟ್ಟ.
0: ಹಾ, ರಾಜಶಂಕರ ಘಟ್ಟ ಅವರೇ, ಇವತ್ತು ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ರಿ ನೀವು 5 ಗಂಟೆ ಕಾರ್ಯಕ್ರಮದಲ್ಲಿ.
1: ಹೋದ ವಾರ ಸುಷ್ಪಾ ಮೇಡಮ್ ಬರ್ಲಿಲ್ಲ ಅಂದಿದ್ರೆ ನಾವು ಒಂದು ನಮ್ಮ ಆಕಾಶವಾಣಿಗೆ ಒಂದು ಇತ್ತು ಪ್ರಕಟಣೆ
0: ಏನಂತ
1: ಸಮಯ ಆಗಿದ್ದಾರೆ.
0: ಅದನ್ನ ನಾನೇ ಓದ್ತೀನಿ ಸೇವಾ ಮಾಹಿತಿ. ಆಯ್ತಾ,
1: ಸಂಪನ್ನ ಆಗ್ದಲ್ಲ ಮೇಡಮ್.
0: ಹಾ ಹೌದು, ಹಾಡಿ.
1: ಆಟವರ ಹಾಕ್ತೀನಿ. ನನ್ನ ದೇಹವಾಗಿ ನನ್ನ ಬಾಳ ಕಣ್ಣಾರೆ, ನನ್ನ ದೇಹವಾಗಿ ನನ್ನ ಬಾಳ ಕಣ್ಣಾರೆ, ಮನವನು ಸೇರಿದೆ ಸಂತೋಷದೊಂದಿಗೆ, ನನ್ನ ದೇಹವಾಗಿ
0: ಒಳ್ಳೆ ಮೆಲೋಡಿ ಗೀತೆ ಇದು, ಇನ್ನೊಂದ್ಸಲಿ ಪ್ಲೇ ಮಾಡೋಣಂತೆ. ಹಾ, ಧನ್ಯವಾದಗಳು ರಾಜಶಂಕರ್ ಘಟ್ಟ ಅವರೇ, ನಮಸ್ಕಾರ. ಕೇಳಿದರೆ ಶಿವಮೊಗ್ಗದಿಂದ ರಾಜಶಂಕರ್ ಘಟ್ಟ ಅವರು ನನ್ನ ಆಸೆ ಗೀತೆಯನ್ನ ಹಾಡಿದ್ರು. ಈಗ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದಂತ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು? ನ್ಯಾಮ್ತಿಯಿಂದ. ಯಾರು? ಗೋಪಾಲಪ್ಪ ಅಂತನಾ?
2: ಹೌದ್ರಿ.
0: ಶಂಕರ್ ನಾಗ್ ಅವ್ರದ್ದು ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಇನ್ನೊಂದ್ ಫೋನ್ ಇಲ್ಲ, ಹಂಗಾಗಿ ಮಾತ್ರ ಮಾಡ್ತೀವಿ.
0: ಏನೇನು?
2: ವಾಟ್ಸಪ್ ಫೋನ್ ಮಾತ್ರ.
0: ವಾಟ್ಸಪ್ ಇಲ್ವಾ? ತೊಂದ್ರೆ ಇಲ್ಲ, ಇದ್ರಲ್ಲಿ ನೀವು ಕರೆ ಮಾಡಿ ಹಾಡೋ ಕಾರ್ಯಕ್ರಮ. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಹಾಡಿ? ನಮಸ್ತೆ, ಅದ್ಭುತ ಗೀತೆ. ನ್ಯಾಮತಿಯಿಂದ ಗೋಪಾಲಪ್ಪ ಅವರು ಕರೆ ಮಾಡಿ ಒಂದೇ ಒಂದು ಆಸೆ ಗೀತೆಯನ್ನು ಹಾಡಿದ್ರು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ಹಲೋ
3: ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು?
3: ಗೀತಾ ಮಲಗೋಪ್ಪ ಅಂತ.
0: ಹಾ ಗೀತಾ ಅವರೇ, ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ?
3: ಶಂಕರ್ ನಾಗ್ ಅವ್ರದ್ದು ನೋಡಿ.
0: ಗೀತಾ ಚಿತ್ರದೇನಾ? ಗೀತಾ ಚಿತ್ರದ
3: ಅಲ್ಲ ಮೇಡಮ್, ನೋಡಿ ಸ್ವಾಮಿ ನಾಗಿರೋದು.
0: ಹಾ, ನಿಮ್ಮ ಹೆಸರಿನ ಚಿತ್ರದ ಆಯ್ಕೆ ಮಾಡ್ಕೊಂತೀರಾ ಅನ್ಕೊಂಡೆ.
3: ಹಾ,
0: ನಿಮ್ದ ಫಸ್ಟ್ ಕರೆ ಬಂದ್ರೆ ಅದೇ ಹಾಡ್ತಿದ್ರು. ಹಾ ಹಾಡಿ ನೋಡಿ ಸ್ವಾಮಿ.
3: ನೋಡಿ ಸ್ವಾಮಿ ನಾವಿರೋದು ಪ್ರೀತೆ, ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ, ಎಲ್ಲಿ ನಿನ್ನ ಕನ್ನಡಿ ಬಿಡೋ ಅದೇ ನಮ್ಮೂರು.

0: ಪುಷ್ಪಾಂಜಲಿ ನಿನ್ನ ಹಣ್ಣಿಗೆ ಬಳಿಂದು ಹಣ್ಣಿಗೆ ಮನೋರ ಹೆಣ್ಣಿಗೆ
1: ಧನ್ಯವಾದಗಳು, ಅದ್ಭುತ ಗೀತೆ. ನಮಸ್ಕಾರ
0: ಮಂಜುಳಾ.
1: ಕೆಲವರೇ ಮಂಜುಳಾ ಸುರೇಶ್ ಅವರು ಕರೆ ಮಾಡಿ ಗೀತಾಂಜಲಿ ಗೀತೆಯನ್ನ ಹಾಡಿದ್ರು. ಮುಂದಿನ ಕರೆ ತೆಗೆದುಕೊಳ್ಳುವ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ. ಮಂದಾಕಿನಿ ಚಿತ್ರದ್ದು, ಹಾಡಿದ್ದಾರೆ ನಂದಿತಾ ಹಾಗೂ ಶಮಿತಾ ಮಲ್ನಾಡ್ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಕೆ ಕಲ್ಯಾಣ್ ಅವರದ್ದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗಡೆ ಫೋನ್ ಅನ್ನು ಮುಂದೆ ಬರ್ಸೋಣ. ಹಲೋ
4: ಹಲೋ
3: ಹಲೋ, ಮಾತಾಡಿ. ಯಾರು?
4: ಮೇಡಮ್, ಮಹೇಶ್ ಹೊಸೂರು.
3: ಶಿಕಾರಿಪುರದಿಂದ ಯಾರು?
4: ಮಹೇಶ್ ಹೊಸೂರು.
3: ಮಹೇಶ್ ಅವರಾ? ಹಾ ಹಾ ಹಾ. ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ?
4: ಮೇಡಮ್, ದೇವರ ಆಟ
3: ಧನ್ಯವಾದಗಳು. ನಮಸ್ಕಾರ ಮಹೇಶ್ ಅವರೇ. ಕೆಳಗಡೆ ಬೇಗ ಬೇಗ ಕರೆ ಮಾಡಿ, ಕೊನೆಯ ಎರಡು ಮೂರು ಕರೆಗಳನ್ನ ತೆಗೆದುಕೊಳ್ತೀನಿ. ಹಲೋ ಹಲೋ, ನಮಸ್ತೆ. ಯಾರಿದ್ದು? ಸತೀಶ್ ಅವರ?
5: ಸತೀಶ್.
3: ಪಟ ಪಟ ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ರ ಹಾಡಿ?
5: ಶಂಕರಣ್ಣ, ನಮ್ದು ಆಟೋ ರಾಜ. ನೋಡೋಣ, ಇದು ಹಾಡಿದ್ರೆ ಏನೋ ಗೊತ್ತಿಲ್ಲ ಅಲ್ರಿ. ಅಲ್ಲ,
3: ಯಾವ್ದು ಹೇಳಿ?
5: ಅದು ಇದು ನಿಮ್ದು ಈ ಕಳ್ಳನು.
3: ಇಲ್ಲ, ಹಾಡಿಲ್ಲ, ಹಾಡಿ.
5: ನೀ ಕಳ್ಳನು ಬಲು ತಿಂತನು, ಬಿಡಲಾರೆ ಎಂದು ನಾನು ಕಡುವಾದ ಬೇಗ ನನ್ನನು. ನೀ ಕಳ್ಳಿಯು ಬಲು ತಿಂತಿಯು, ಬಿಡಲಾರೆ ಎಂದು ನಾನು ಕಡುವಾದ ಬೇಗ ನನ್ನನು.
3: ಧನ್ಯವಾದಗಳು. ಮಿಮಿಕ್ರಿ ಜೊತೆಗೆ ಹಾಡು. ನಮಸ್ಕಾರ.
5: ನಂಬರ್ ಒನ್ ಸಾಂಗ್ ರೀ.
3: ಹೌದು, ನಿಮ್ ವಾಯ್ಸ್ ಎಲ್ಲ ಕೇಳ್ಬೇಕಿದು. ಎಲ್ಲ ಕರೆಕ್ಟ್ ಆಗಿ ಮಿಮಿಕ್ರಿ ಮಾಡಿ
5: ಹಾಕ್ತೀರಿ ಕಾರ್ಯಕ್ರಮ.
3: ಧನ್ಯವಾದಗಳು ಸತೀಶ್ ಅವರೇ. ನಮಸ್ಕಾರ.
5: ಧನ್ಯವಾದ. ವಂದನೆ ವಂದನೆ.
3: ಕೆಳಗರೆ ಸಾಲಿಗ್ರಾಮದಿಂದ ಸತೀಶ್ ಅವರು ಕರೆ ಮಾಡಿ ನೀ ಕಳ್ಳ ನುಗ್ಗಿದ್ದೇನೆ ಹಾಡಿದ್ರು. ಬೇಗ ಬೇಗ ಕರೆ ಮಾಡಿ, ಕೊನೆಯ ಒಂದು ಕರೆ ತೆಗೆದುಕೊಳ್ತೀನಿ. ಕೆಲವರೇ ದಯವಿಟ್ಟು ಸಂದೇಶಗಳನ್ನ ಕಳಿಸ್ಬೇಡಿ. ಕೊನೆಯ ಸಂದೇಶ ಓದ್ಬಿಡ್ತೀನಿ. ರಮೇಶ್ ಟೈಲರ್ಸ್ ಹೊಸಮನೆ ಭದ್ರಾವತಿಯಿಂದ, ನಿಮ್ಮ ನೆಲೆಯ ಸಂಜೆಯ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು, ಹಿಂದಿ ಹಾಡುಗಳು ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ಆಯ್ತು, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೆಕೆಂಡ್ ಹ್ಯಾಂಡ್ ಲವರ್ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ರಿತೀಶಾ ಪದ್ಮನಾಭ್ ಅವರು, ಸಾಹಿತ್ಯ ರಚನೆ ಸಂತೋಷ್ ನಾಯಕ್ ಹಾಗೂ ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು.

ಇದುವರೆಗೂ ನೇರ ಫೋನ್ ಇನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಎಎಸ್ ಮುರಳೀಧರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ.

ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕೆಳಗರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಷಯವನ್ನ ನೀಡಲಾಗುತ್ತೆ. ಆ ವಿಷಯಕ್ಕೆ ಸಂಬಂಧಿಸಿದ ಸಂದೇಶಗಳನ್ನ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206 ಕಳುಹಿಸಬಹುದು. ಈ ವಿಷಯಾಧಾರಿತ ಸಂದೇಶಗಳನ್ನ ಚಿತ್ರಗೀತೆಗಳ ಪ್ರಸರಣೆ ಮಧ್ಯೆ ಓದಲಾಗುತ್ತೆ. ಹಾಗಾದ್ರೆ ನಿಮ್ಮ ಇಂದಿನ ಸಂದೇಶದ ವಿಷಯ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಐತಿಹಾಸಿಕ ತಾಣಗಳಿವೆ ಹೆಸರಿಸಿ, ಹಾಗೆ ನೀವು ಯಾವೆಲ್ಲವನ್ನ ಭೇಟಿ ಮಾಡಿದ್ದೀರಾ ಅಂತ ನೀವು ನಿಮ್ಮ ಸಂದೇಶಗಳನ್ನ ಕಳುಹಿಸಿ.

ಕೆಳಗಡೆ ನಿಮ್ಮ ಸಂದೇಶಗಳು ಆದಷ್ಟು ಸಂಕ್ಷಿಪ್ತವಾಗಿರಲಿ, ಹಾಗೆ ನೀವು ಎಷ್ಟು ಬೇಗ ನಿಮ್ಮ ಸಂದೇಶಗಳನ್ನು ಕಳುಹಿಸ್ತೀರೋ ಅಷ್ಟು ಸಮಯ ನನಗೆ ಅದನ್ನ ಓದ್ಲಿಕ್ಕೆ ಸಿಗುತ್ತೆ. ಇನ್ನೊಮ್ಮೆ ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆಯನ್ನು ಹೇಳ್ತೀನಿ. ಅದೇನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಐತಿಹಾಸಿಕ ತಾಣಗಳಿವೆ ಹೆಸರಿಸಿ, ಹಾಗೆ ನೀವು ಯಾವೆಲ್ಲವನ್ನ ಭೇಟಿ ಮಾಡಿದೀರಾ ಅಂತ ನೀವು ನಿಮ್ಮ ಸಂದೇಶಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ

4815726 ಕಳುಹಿಸಿ. ನಿಮ್ಮೆಲ್ಲರ ಸಂದೇಶಗಳನ್ನು ಓದುವ ಮುನ್ನ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಮಾನಸ ಸರೋವರ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದು.

ಕೆಳಗಡೆ ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಐತಿಹಾಸಿಕ ತಾಣಗಳಿವೆ ಹೆಸರಿಸಿ, ಹಾಗೆ ನೀವು ಯಾವೆಲ್ಲವನ್ನ ಭೇಟಿ ಮಾಡಿದ್ದೀರಾ ಅಂತ. ನೀವು ನಿಮ್ಮ ಸಂದೇಶಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572726 ಸೊನ್ನೆ ಸೊನ್ನೆಗೆ ಕಳುಹಿಸಿ. ಈಗ ಕೇಳಿ ಮಾನಸ ಸರೋವರ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಜಯಚಂದ್ರನ್ ಅವರು, ಸಾಹಿತ್ಯ ರಚನೆ ಎಂ ಎನ್ ವ್ಯಾಸರಾವ್ ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದು.

ಯಾರೆಲ್ಲ ವಿಷಾದಾರ್ಥ ಸಂದೇಶಗಳನ್ನ ಕಳಿಸಿದ್ದಾರೆ ಓದೋಣ. ಬಸವರಾಜು ಎರೆಹಳ್ಳಿ ಭದ್ರಾವತಿಯಿಂದ, ಬೇಲೂರು ಹಳೆಬೀಡು ಹಂಪೆ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಗೋಲ್ಗುಂಬಸ್ ಮೈಸೂರು ಪ್ಯಾಲೇಸ್ ಎಲ್ಲದೂ ನೋಡಿದ್ದೀನಿ ಅಂತ ಕಳಿಸಿದ್ದಾರೆ. ಇನ್ನು KR ಶ್ರೀನಿವಾಸ್ ಕರಕುಚಿ ಐಹೊಳೆ ಪಟ್ಟದಕಲ್ಲು ಹಂಪೆ ಬಾದಾಮಿ ಚಿತ್ರದುರ್ಗ ಗೋಲ್ಗುಮ್ಮಠ ಇನ್ನೊಂದು ನನಗೆ ಗೊತ್ತಾಗ್ಲಿಲ್ಲ, ಇದು ನೋಡಿದ್ದೀನಿ ಅಂತ ಕಳಿಸಿದ್ದಾರೆ. ಇನ್ನು ಗೀತಾ ಮಲ್ವಗುಪ್ಪದಿಂದ ಸುಶ್ರಾವೆ

ಡಮ್ ಸೂಪರ್ ಸಾಂಗ್ಸ್ ಶಂಕರ್ ನಾಗ್ ಹಿಟ್ಸ್ ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ವಿಷಯಾಧಾರಿತ ಸಂದೇಶಗಳನ್ನು ಕೂಡ ಕಳಿಸಿ ಓದ್ತೀನಿ. ಇನ್ನು ಚಿರಂಜೀವಿ ಚಿತ್ರದ ಕಣ್ಣಾರೆ ನೀ ನೋಡು ಈ ಹಾಡಿನಲ್ಲಿ ಕರ್ನಾಟಕದ ಎಲ್ಲ ಐತಿಹಾಸಿಕ ಸ್ಥಳಗಳು ಪರಿಚಯವಾಗುತ್ತದೆ. ಅದು ದುಡ್ಡಿಲ್ಲದೆ ಕೇವಲ 5 ನಿಮಿಷಗಳಲ್ಲಿ ಪ್ರವಾಸ ಈ ಹಾಡು ಕೇಳಿದ್ರ ಮೂಲಕ ಅಂತ ಕಳಿಸಿದ್ದಾರೆ. ನಿಮ್ಮ ಹೆಸರನ್ನ ಇಲ್ಲಿ ಉಲ್ಲೇಖಿಸಿಲ್ಲ, ನಿಮ್ಮ ಹೆಸರನ್ನು ಕೂಡ ಉಲ್ಲೇಖಿಸಿ ನಿಮ್ಮ ದೂರವಾಣಿ ಸಂಖ್ಯೆ ಕೊನೆಗೊಳ್ತಾ ಇದೆ 434. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್. ಕರ್ನಾಟಕವು ಅತ್ಯಂತ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ರಾಜ್ಯವಾಗಿದೆ. ಇಲ್ಲಿ ನಿಖರವಾಗಿ ಎಷ್ಟು ಐತಿಹಾಸಿಕ ತಾಣಗಳಿವೆ ಎಂದು ಹೇಳುವುದು ಕಷ್ಟ. ಏಕೆಂದರೆ ರಾಜ್ಯದಲ್ಲಿ ಸಾವಿರಾರು ಸಣ್ಣ ಮತ್ತು ದೊಡ್ಡ ಸ್ಮಾರಕಗಳು, ದೇವಾಲಯಗಳು ಮತ್ತು ಕೋಟೆಗಳಿವೆ. ಆದರೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳು ಇಲ್ಲಿವೆ. ಯುನೆಸ್ಕೋ ಮಾನ್ಯತೆ ಪಡೆದ ವಿಶ್ವ ಪರಂಪರೆಯ ತಾಣಗಳು ಕರ್ನಾಟಕ. ಬಹಳ ದೊಡ್ಡ ಉದ್ದ ಮೆಸೇಜ್ ಅನ್ನು ಕಳಿಸಿದ್ದೀರಾ ದಯವಿಟ್ಟು. ಯಾರು ಕೂಡ ವೆಬ್ಸೈಟ್ ಜಾಲತಾಣಗಳಲ್ಲಿ ಸಂದೇಶಗಳನ್ನು ಸಂಗ್ರಹಿಸದೆ ಸ್ವಂತವಾಗಿ ಟೈಪ್ ಮಾಡಿ ಕಳಿಸಿದ್ರೆ ಉತ್ತಮ. ಇಷ್ಟು ದೊಡ್ಡ ಸಂದೇಶಗಳನ್ನು ನಾನು ಓದ್ಲಿಕ್ಕೆ ಆಗೋದಿಲ್ಲ. ನೀವು ಯಾವೆಲ್ಲ ನೋಡಿದಿರ, ನಿಮಗೆ ಯಾವೆಲ್ಲ ನೆನಪಾಗುತ್ತೆ ಅದನ್ನ ಟೈಪ್ ಮಾಡಿ ಕಳಿಸಿ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ ಕರ್ನಾಟಕದ ಐತಿಹಾಸಿಕ ತಾಣಗಳು ಹಂಪಿ, ಮೈಸೂರು, ಬೀದರ್ ಮತ್ತು ವಿಜಯಪುರ, ಬೇಲೂರು ಮತ್ತು ಹಳೇಬೀಡು, ಪಟ್ಟದಕಲ್ಲು ಮತ್ತು ಐಹೊಳೆ, ಬಾದಾಮಿ, ಚಿತ್ರದುರ್ಗ ಕೋಟೆ, ಶ್ರೀರಂಗಪಟ್ಟಣ. ಮೇಡಮ್, ನಾನಂತೂ ಚಿತ್ರದುರ್ಗ, ಮೈಸೂರು, ಬಾದಾಮಿ, ಹಂಪಿ ನೋಡಿದ್ದೀವಿ ಅಂತ ಕಳಿಸಿದ್ದಾರೆ. ಇನ್ನು ವೇದ ಶೆಟ್ಟಿ ಕಾಲಾವರ ಕುಂದಾಪುರದಿಂದ ಹಂಪಿ, ಮೈಸೂರು ಅರಮನೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ಬಿಜಾಪುರ, ಶ್ರವಣಬೆಳಗೊಳ, ಚಿತ್ರದುರ್ಗ ಕೋಟೆ, ಬೀದರ ಕೋಟೆ ಅಂತ ಕಳಿಸಿದ್ದಾರೆ. ಕೆಳಗಡೆ ದಯವಿಟ್ಟು ವಿಡಿಯೋ, ವಾಯ್ಸ್ ಮೆಸೇಜ್ ಇವೆಲ್ಲ ದಯವಿಟ್ಟು ಕಳುಹಿಸಬೇಡಿ. ನಿಮ್ಮ ಸಂದೇಶಗಳನ್ನ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ ಚಂದ ಚಂದ ಹಾಡು ತುಂಬಾ ಚಂದ ಉಂಟು ಮೇಡಮ್ ಅಂತ ಕಳಿಸಿದ್ದಾರೆ. ನಿಮ್ಮ ವಿಷಯಾಧಾರಿತ ಸಂದೇಶವನ್ನು ಕೂಡ ಕಳುಹಿಸಿ. ಇನ್ನು ಜಯ ಪುಟ್ಟಸ್ವಾಮಿ ಕನ್ನಡದಿಂದ ನಮಸ್ತೆ, ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ನಿಮ್ಮ ಆಯ್ಕೆಯ ಹಳೆ ಗೀತೆಗಳು ಸೊಗಸಾಗಿದೆ. ಎಲ್ಲ ಹಾಡು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬರ್ತಿದೆ. ಧನ್ಯವಾದಗಳು ಮೇಡಮ್. ಐತಿಹಾಸಿಕ ಸ್ಥಳಗಳು ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಚಿತ್ರದುರ್ಗ ಕೋಟೆ, ಬನವಾಸಿ, ಶ್ರೀರಂಗಪಟ್ಟಣ, ಸೋಮನಾಥ ದೇವಾಲಯ, ಗೋಲ್ಗುಮ್ಮಟ, ಬಾದಾಮಿ ಇವೆಲ್ಲ ಸ್ಥಳಗಳನ್ನು ನೋಡಿದ್ದೇವೆ. ಇದರಲ್ಲಿ ಹಿಂದಿನ ಐತಿಹಾಸಿಕ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಅಂತ ಕಳಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಇವೆ, ಆದರೆ ನಾನು ಯಾವುದನ್ನು ನೋಡಿಲ್ಲ ಅಂತ ಮುಳ್ಳಿದ್ದಾರೆ. ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಊರಲ್ಲಿ ಶಿವಮೊಗ್ಗ ಭದ್ರಾವತಿಯಲ್ಲಿರೋದನ್ನು ನೋಡಿಲ್ವಾ? ಅದ್ಯಾವ್ದಾದ್ರು ನೋಡಿದ್ರೆ ಉಲ್ಲೇಖಿಸಿ ನಿಮ್ಮ ಸಂದೇಶದಲ್ಲಿ. ಇನ್ನು ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಮೈಸೂರು, ಬೇಲೂರು, ಹಳೇಬೀಡು, ಧರ್ಮಸ್ಥಳ, ವಿಜಯಪುರ, ಶ್ರವಣಬೆಳಗೊಳ ಅಂತ ಕಳಿಸಿದ್ದಾರೆ. ಹಾಗೆ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ HLK ರೋಡ್ ಸೂಪರ್ ಸಾಂಗ್ ಮೇಡಮ್ ಅಂತ ಕಳಿಸಿದ್ದಾರೆ. ಇನ್ನು ಟೈಪ್ ಮಾಡ್ತಿದ್ದಾರೆ, ಟೈಪ್ ಮಾಡಿ ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಹದ್ದಿನ ಕಣ್ಣು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ ಅವರು. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ಸತ್ಯಮ್ ಅವರದ್ದು.

ಕೆಳಗಡೆ ಯಾರೆಲ್ಲ ಈಗ ಊಟ ಮುಗಿಸ್ಕೊಂಡು ಬಂದ್ರು ಅವ್ರಿಗೆ ಇನ್ನೊಮ್ಮೆ ನಮ್ಮ ವಿಷಯಾಧಾರಿತ ಸಂದೇಶದ ಪ್ರಶ್ನೆಯನ್ನ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಐತಿಹಾಸಿಕ ತಾಣಗಳಿವೆ ಹೆಸರಿಸಿ, ಹಾಗೆ ನೀವು ಯಾವೆಲ್ಲವನ್ನ ಭೇಟಿ ಮಾಡಿದ್ದೀರಾ ಅಂತ ನೀವು ನಿಮ್ಮ ಸಂದೇಶಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206000 ಕಳುಹಿಸಿ. ಈಗ ಕೇಳಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ಸಾಕಷ್ಟು ಸಂದೇಶಗಳು ಬಂದಿವೆ, ಓದೋಣಂತೆ ಎಲ್ಲರದು ಒಂದೊಂದಾಗಿ. ಮಹೇಶ್ ಹೊಸೂರಿನಿಂದ, ನಾನು ಹಂಪಿ, ಬೇಲೂರು, ಹಳೇಬೀಡು, ಶ್ರೀರಂಗಪಟ್ಟಣ ನೋಡಿದ್ದೇನೆ ಅಂತ ಕಳಿಸಿದ್ದಾರೆ. ಇನ್ನು ನಮಸ್ಕಾರ ಮೇಡಮ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ತಂಪಾದ ಸಮಯದಲ್ಲಿ ಇಂಪಾದ ಹಾಡುಗಳು ಕೇಳಲು ಮನಸ್ಸಿಗೆ ಹಿತವಾಗಿದೆ. ಧನ್ಯವಾದಗಳು ಅಂತ ಗೀತಾ ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ವಿಷಾದಾರ್ಥ ಸಂದೇಶವನ್ನ ಕೂಡ ಕಳಿಸಿ. ಇನ್ನು ಸುಶ್ರಾವ್ಯ ಮೇಡಮ್, ನಮಸ್ತೆ. ರಾಧಾ ನಿಧಿಯಿಂದ ಬೇಲೂರು, ಹಳೇಬೀಡು, ಹಂಪಿ, ಬಿಜಾಪುರದ ಗುಮ್ಮಟಗಳು, ನಾನು ಇತ್ತೀಚೆಗೆ ಹಂಪಿಗೆ ಭೇಟಿ ನೀಡಿದ್ದೆವು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಕೃಷ್ಣ ರುಕ್ಮಿಣಿ ಸಿನಿಮಾ ಗೀತಾ ಪ್ರಸಾರಕ್ಕೆ ಸೂಕ್ತವಾದವು ಅಂತ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಕಳಿಸಿದೆ. ಧನ್ಯವಾದಗಳು ಕಳಿಸಿದ್ದಾರೆ. ನೋಡೋಣ, ನನ್ನ ಲಿಸ್ಟಲ್ಲಿ ಅದು ಇವತ್ತಿಲ್ಲ, ಪ್ರಸಾರ ಮಾಡೋಕ್ಕಾದ್ರೆ ಮಾಡ್ತೀನಿ. ಇನ್ನು ರಂಗಾರಾಮೇಗೌಡ ಮಲಗುಪ್ಪದಿಂದ, ಶಿವಮೊಗ್ಗದಲ್ಲಿ ಶಿವಪ್ಪ ನಾಯಕನ ಅರಮನೆ, ಭದ್ರಾವತಿಯಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕಳಿಸಿದ್ದಾರೆ. ಹಾಗೆ ವಾಯ್ಸ್ ಮೆಸೇಜ್ ಅನ್ನು ಕೂಡ ಕಳಿಸ್ಬೇಡಿ, ಕೇವಲ ಸಂದೇಶವನ್ನ ಟೈಪ್ ಮಾಡಿ ಕಳಿಸಿ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಾವು ನೋಡಿದ ತಾಣಗಳು ಹಂಪಿ, ವಿಜಯಪುರ, ಶ್ರೀರಂಗಪಟ್ಟಣ, ವಿಜಯಪುರ, ವಿಜಯನಗರ, ಹಂಪಿ, ಬೇಲೂರು ಮತ್ತು ಹಳೇಬೀಡು, ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು, ಸೋಮನಾಥಪುರ, ಮೈಸೂರು ಅರಮನೆ, ಬೀದರ ಕೋಟೆ, ಚಿತ್ರದುರ್ಗದ ಕೋಟೆ, ಶ್ರವಣಬೆಳಗೊಳ, ವಿಂಧ್ಯಗಿರಿ ಬೆಟ್ಟದ ಮೇಲೆ ಇರುವ ಸುಮಾರು 57 ಅಡಿ ಎತ್ತರದ ಬಾಹುಬಲಿಯ ಏಕಶಿಲಾ ವಿಗ್ರಹವು ಜೈನ್ ಧರ್ಮದ ಪ್ರಮುಖ ಕೇಂದ್ರವಾಗಿದೆ. ಮೂಡುಬಿದಿರೆ ಮತ್ತು ಕಾರ್ಕಳ ಜೈನ್ ಬಸದಿಗಳು ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿ. ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಗೀತಾ ಮಲ್ಲೋಪ್ಪದಿಂದ, ಮೇಡಮ್ ನಾನು ನೋಡಿರುವ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಹಂಪಿ, ಮೈಸೂರು, ಚಿತ್ರದುರ್ಗ, ಶೃಂಗೇರಿ, ಅಮೃತಪುರ, ಎಲ್ಲಾ ಸ್ಥಳಗಳ ಇತಿಹಾಸ ಒಂದಕ್ಕಿಂತ ಮತ್ತೊಂದು ವೈವಿಧ್ಯಮಯ ಆಗಿದೆ. ಇಂತಹ ಮಣ್ಣಿನಲ್ಲಿ ಹುಟ್ಟಿರುವ ನಾನೇ ಪುಣ್ಯವಂತರು ಅಂತ ಕಳಿಸಿದ್ದಾರೆ. ಇನ್ನು ಡಾಕ್ಟರ್ MD ಕೃಷ್ಣ ಶ್ರೀರಾಂಪುರ ಮೈಸೂರಿನಿಂದ, ಜೀವನ ಚೈತ್ರದ ನಾದಮಯ ಹಾಡು ಕೇಳಿ ಮಹಾನಂದವಾಯಿತು. ಎಂಥ ಅದ್ಭುತ ಸಾಹಿತ್ಯವಿದೆ ಈ ಹಾಡಿನಲ್ಲಿ, ಅದ್ಭುತ ಗೀತೆಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಇಕ್ಕೇರಿ ವರದಹಳ್ಳಿ ಶ್ರೀಧರ ಸ್ವಾಮಿ ಮಠ, ವರದಮೂಲ, ಮೈಸೂರು ಅರಮನೆ, ಇನ್ನೂ ಮುಂತಾದ ಸ್ಥಳಗಳು ನೋಡಿದ್ದೇನೆ, ತುಂಬಾ ಸುಂದರವಾದ ಸ್ಥಳವಾಗಿದೆ ಅಂತ ಪಲ್ಲವಿ ಮಿಲ್ಲಘಟ್ಟ ಬುದ್ಧನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಮೇಡಮ್ ಸವಿ ನೆನಪು ಕಾರ್ಯಕ್ರಮ ತುಂಬಾ ಸುಂದರವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಿದೆ, ಸುಂದರವಾದ ಗೀತೆಗಳು. ನಾವು ಹಂಪಿ, ಹೊಸಪೇಟೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಇನ್ನೂ ಸಾಕಷ್ಟು ಐತಿಹಾಸಿಕ ಪಾರಂಪರಿಕ ಸ್ಥಳಗಳನ್ನು ಭೇಟಿ ಮಾಡಿದ್ದೇವೆ, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ. ಇನ್ನು ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಇಕ್ಕೇರಿ, ಸೋಮನಾಥಪುರ, ಯಾಣ, ಅಮೃತಪುರ, ಕೈವಾರ ಅಂತ ಕಳಿಸಿದ್ದಾರೆ. ಬಸವರಾಜು ಎರೆಹಳ್ಳಿ ಭದ್ರಾವತಿಯಿಂದ, ಸಾಂಗ್ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಮೇಡಮ್ ನಮಸ್ಕಾರ, ನಾವು ಬಿಜಾಪುರ, ಚಿತ್ರದುರ್ಗ, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಬನಶಂಕರಿ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಇವೆ, ನೋಡಲು ಎರಡು ಕಣ್ಣುಗಳು ಸಾಲದು,

ಈಗ ಕೇಳಿ ಕಾಮನ ಬಿಲ್ಲು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ನನ್ನ ಮುದ್ದು ರಾಜ ಆ ಮುತ್ತು ಕೊಡಬೇಕಂದನೇ ನನ್ನ ಮುದ್ದು ರಾಜ ನಿನ್ನ ಹವಳದಂಥ ತುಟಿಗೆ ಇಂದು ಎಂದು ನಾನು ಮುತ್ತು ಕೊಡಬೇಕಂದನೇ ನನ್ನ ಮುದ್ದು ರಾಜ ಆ ಮುತ್ತು

0: ചന്ദമാമനോട് അല്ലേ ചന്ദമാമന്ന ഹാൽ കുടിച്ചല ಬೆಣ್ಣೆ ತಿಳಿಸ್ಲ ಬೇಡ ಅಂತೀಯ
1: ಏನಪ್ಪ ಮಾಡ್ಲಿ ನಾನು ಇವಾಗ
0: ಬೇಡಮರಿ ಬೇಡಮರಿ ಅಲ್ಬಿಡು ಮಾಡ್ಬಿಡು ಮಾಡ್ಬಿಡು ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ ಹಾ

ಒಂದಷ್ಟು ಸಂದೇಶಗಳು ಬಂದಿವೆ, ಓದೋಣಂತೆ. ನಾನು ಜ್ಞಾನೇಶ್ವರಿ ಮುರಳೀಧರ. ನಾನು ಕರ್ನಾಟಕದಲ್ಲಿರುವ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನೋಡಿದ್ದೇನೆ. ಅವುಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ವರ್ಣನೆ ಮಾಡಿದರೆ ಸಂದೇಶ ದೊಡ್ಡದಾಗುತ್ತದೆ ಅಂತ ಕಳಿಸಿದರೆ ಆಯಿತು. ಇನ್ನು ಶಿವಮೊಗ, ಕೃಷಿನಗರ, ದೊಡ್ಡಮನೆ, ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್. ಮೇಡಮ್, ನಾವು ನಮ್ಮ ಜಿಲ್ಲೆಯಲ್ಲಿರುವ ಕೆಳದಿ ಇಕ್ಕೇರಿ, ಹಾಗೆ ವಿಜಾಪುರ, ಐಹೊಳೆ, ಬೇಲೂರು, ಹಳೇಬೀಡು, ಶ್ರೀರಂಗಪಟ್ಟಣ, ಮೈಸೂರು, ನಂಜನಗೂಡು, ಇನ್ನೂ ನೂರಾರು ಸ್ಥಳಗಳನ್ನು ಭೇಟಿ ನೀಡುತ್ತೇವೆ. ಐತಿಹಾಸಿಕ ಸ್ಥಳಗಳಿಂದ ನಮ್ಮ ಜ್ಞಾನಾರ್ಜನೆ ವೃದ್ಧಿಯಾಗುತ್ತದೆ. ಸವಿ ನೆನಪು ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆಯ ಹಳೆಯ ಸುಂದರವಾದ ಮಧುರವಾದ ಗೀತೆಗಳು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಈಗ ಪ್ರಸಾರವಾಗುತ್ತಿರುವ ಗೀತೆ ಅಂತೂ ಬಹಳ ಸುಂದರವಾಗಿದೆ. ನಮಗೂ ಮತ್ತು ನಮ್ಮ ಕುಟುಂಬದವರಿಗೆ ಬಹಳ ಇಷ್ಟವಾದ ಗೀತೆ. ಅಷ್ಟೇ ಸುಂದರವಾದ ಸಂಗೀತ ಸಾಹಿತ್ಯ ಅಂತ ಕಳಿಸಿದ್ದಾರೆ. ಇನ್ನು ಮಂಜುಳಾ ಜನಾರ್ದನ್, ಉದಯ ಟೈಲರ್, ಭೂತನಗುಡಿ, ಭದ್ರಾವತಿಯಿಂದ. ಮೇಡಮ್, ಹೇಗಿದ್ದೀರಾ? ವಿಷ್ಣುವರ್ಧನ್ ಅವರು ಹಾಡಿರುವ ಹಾಡು ತುಂಬಾ ಇಷ್ಟ ಆಯ್ತು. ಸವಿನೆನಪು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಮಾಡುತ್ತಿದ್ದೀರಾ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆ ಇದು ಹಿಂದಿನ ಕಾರ್ಯಕ್ರಮಕ್ಕೆ ಪ್ರಶ್ನೆ ಕೂಡ ಕಳಿಸಿದ್ದಾರೆ, ತೊಂದರೆ ಇಲ್ಲ. ವಿಷಾದಾಯಿತ ಸಂದೇಶಕ್ಕೆ ವಿಷಾದಾಯಿತ ಸಂದೇಶವನ್ನು ಕೂಡ ಕಳಿಸಿ. ಇನ್ನು ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ಕರ್ನಾಟಕವೇ ಒಂದು ಧರೆಗಿಳಿದ ನಾಕ, ಎಲ್ಲಾ ಸ್ಥಳಗಳು ತೆರೆದ ಸ್ವರ್ಗದ ಬಾಗಿಲಂತೆ, ಎಲ್ಲಾ ಗಿರಿವನ ಧಾಮಗಳು ಪರಂಧಾಮವೇ ಸರಿ ಅಂತ ಕಳಿಸಿದ್ದಾರೆ. ಇನ್ನು ಬ್ರಹ್ಮಾನಂದ ರಾನ್ನಡೆ, ವಿದ್ಯಾನಗರ, ಶಿವಮೊಗ್ಗದಿಂದ. ಮೇಡಮ್, ಸುಮಧುರ ರಾತ್ರಿಯ ಮಧುರ ವಾತಾವರಣದಲ್ಲಿ ಒಳ್ಳೆಯ ಹಳೆಯ ಚಲನಚಿತ್ರ ಗೀತೆಗಳು ಇದಕ್ಕಾಗಿ ಧನ್ಯವಾದಗಳು. ನಾನು ಇತ್ತೀಚೆಗೆ ಕಳೆದ ವಾರ ನೋಡಿದ ಐತಿಹಾಸಿಕ ಸ್ಥಳಗಳಲ್ಲಿ ಅರಸೀಕೆರೆಯ ಶಿವ ದೇವಾಲಯ, ಚಿಕ್ಕ ತಿರುಪತಿ ಎಂದು ಕರೆಯಲ್ಪಡುವ ಬೆಟ್ಟದ ರಂಗನಾಥ ಸ್ವಾಮಿ ಹಾಗೂ ಬೆಟ್ಟದ ಜೇನುಕಲ್ ಸಿದ್ದೇಶ್ವರ ಮಂದಿರ ಹಾಗೂ ಅರಸೀಕೆರೆಯ ಸಮೀಪದ ಹಾರನಹಳ್ಳಿಯ ತ್ರಿಕೂಟ ಹೊಯ್ಸಳರ ಕಾಲದ ದೇವಾಲಯ ಕೂಡ ನಿಜವಾಗಿಯೂ ಐತಿಹಾಸಿಕ ಹಿನ್ನೆಲೆ ಹಾಗೂ ಒಳ್ಳೆಯ ವಾಸ್ತುಶಿಲ್ಪಕಲೆಯನ್ನು ಪರಿಚಯಿಸುವಂತಹ ಹೊಂದಿದ ಸ್ಥಳಗಳಾಗಿದೆ. ಅದರ ಜೊತೆಗೆ ನಾನು ಈ ದಿನ ಕೊಪ್ಪ ಸಮೀಪ ಇರುವ ಕಮಂಡಳ ಗಣಪತಿ ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದೆ. ಅದು ಒಂದು ರೀತಿಯಲ್ಲಿ ಬ್ರಾಹ್ಮಿ ನದಿ ಹುಟ್ಟುವಂತಹ ಸ್ಥಳವಾಗಿದೆ. ಆ ಒಂದು ದೈವಿಕ ಸ್ಥಳದಲ್ಲಿ ನೈಸರ್ಗಿಕವಾಗಿ ದೇವರ ಮುಂದೆ ಹಾಗೂ ಸ್ನಾನಕೊಳದಲ್ಲಿ ನೀರು ಬರುತ್ತದೆ. ಆ ನೀರನ್ನು ಬಳಸಿದರೆ ನಮ್ಮ ಚರ್ಮ ರೋಗ ಎಲ್ಲ ವಾಸಿಯಾಗುತ್ತದೆ ಎಂಬ ಪ್ರತೀಕ ಕೂಡ ಇದೆ. ಒಟ್ಟಿನಲ್ಲಿ ಕರ್ನಾಟಕದ ಯಾವ ಐತಿಹಾಸಿಕ ಸ್ಥಳಗಳನ್ನು ತೆಗೆದುಕೊಂಡರೆ ಒಂದಕ್ಕಿಂತ ಒಂದು ವಿಶೇಷತೆಯನ್ನು ಹೊಂದಿದೆ ಎಂದರೆ ತಪ್ಪಲಾಗಲಾರದು. ಶುಭರಾತ್ರಿ ಅಂತ ಕಳಿಸಿದ್ದಾರೆ. ಇನ್ನು ವಿ ಲೀಲಾ, ವಿದ್ಯಾನಗರ, ಶಿವಮೊಗ್ಗದಿಂದ. ನಮಸ್ತೆ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನಾನು ಶಿವಮೊಗ್ಗ ಜಿಲ್ಲೆಯ ಕೆಳದಿ ಇಕ್ಕೇರಿ, ಜೋಗ ಜಲಪಾತ, ಬಿದನೂರಿನ ಕೋಟೆ, ಕುವೆಂಪು ಅವರ ಮನೆ ಕುಪ್ಪಳ್ಳಿ, ಶೃಂಗೇರಿ ಕಿಗ್ಗ, ಕಳಸೇಶ್ವರ ದೇವಸ್ಥಾನ, ಹಾಗೆ ಕವಲೆದುರ್ಗ, ಹುಂಚ ನದಿಗಳು ಹುಟ್ಟುವ ಹುಂಚದ ಹತ್ತಿರದ ಇರುವ ಬಿಲ್ಲೇಶ್ವರ ದೇವಾಲಯ, ಹಾಗೆ ಮೈಸೂರಿನ ಅರಮನೆ, ಮೃಗಾಲಯ, KRS, ಹಿಮವದ್, ಗೋಪಾಲ್ ಸ್ವಾಮಿ ಬೆಟ್ಟ ಹಾಗೂ ಮೈಸೂರಿನ ಇನ್ನೂ ಹಲವಾರು ಐತಿಹಾಸಿಕ ಕ್ಷೇತ್ರಗಳನ್ನು ನೋಡಿದ್ದೇನೆ. ಶಿವಮೊಗ್ಗದ ಬಳ್ಳಿಗಾವೆ, ಕೋಟಿಪುರ, ತಾಳಗುಂದ, ಬನವಾಸಿ, ಇನ್ನೂ ದಕ್ಷಿಣ ಕನ್ನಡದ ಹಲವಾರು ಸ್ಥಳಗಳನ್ನು ನೋಡಿ ಬಂದಿದ್ದೇನೆ. ಒಂದೊಂದು ಅನುಭವವು ಇಂದಿಗೂ ಮನಸ್ಸಿಗೆ ಬಹಳ ಖುಷಿ ಕೊಡುತ್ತದೆ. ಚಂದವಾದ ವಿಷಯ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್. ಮೇಡಮ್, ಈಗ ಪ್ರಸಾರವಾದ ಎರಡು ಗೀತೆಗಳು ಬಹಳ ಇಷ್ಟವಾಗಿದೆ. ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ. ಇಂದಿನ ಯುವ ಪೀಳಿಗೆಗೆ ನಮ್ಮ ಇತಿಹಾಸದ ಅರಿವು ಬಹಳ ಅಗತ್ಯವಾಗಿದೆ. ನಿಮ್ಮ ನಿರೂಪಣೆ ತುಂಬಾ ಮುದ್ದಾಗಿ ಬರುತ್ತಿದೆ. ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, HLK ರೋಡ್. ಮೇಡಮ್, ನಾನು ಕರ್ನಾಟಕದಲ್ಲಿರುವ ಐತಿಹಾಸಿಕ ಎಲ್ಲಾ ಸ್ಥಳಗಳನ್ನು ಎರಡೆರಡು ಸಲ ನೋಡಿದ್ದೇನೆ.
ನಿರೂಪಣೆ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಅಂತ ಕಳಿಸಿದ್ದಾರೆ. ಹಾಗೆ ಹಂಪಿ, ಹೊಸಪೇಟೆ, ಹಾಸನ, ಶಿವಮೊಗ್ಗ, ಭದ್ರಾವತಿ, ಚಿತ್ರದುರ್ಗ, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಇವೆಲ್ಲವನ್ನು ನಾವು ನೋಡಿದ ನೆನಪು. ಇವತ್ತು ನೀವು ಕೊಟ್ಟಿರುವ ನಾನು ನೋಡಿದ ಸ್ಥಳಗಳನ್ನು ತಿಳಿಸಿದ್ದೇನೆ. ನಾದಮಯ ಹಾಡು ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಇನ್ನು ಫಣೀಂದ್ರ, ವಿನೋಬನಗರ ಶಿವಮೊಗ್ಗದಿಂದ, ಊಟ ಆಯ್ತಾ? ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹ ಬಹಳ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳಿವೆ. ನಾವು ಇತ್ತೀಚೆಗೆ ಒಡ್ಡಿನಬೈಲು ಪದ್ಮಾವತಮ್ಮ ದೇವಸ್ಥಾನಕ್ಕೆ ಹೋಗಿದ್ವು, ಬಹಳ ಸುಂದರವಾದ ಸ್ಥಳ ಅಂತ ಕಳಿಸಿದ್ದಾರೆ. ಹಾಗೆ ಯಾವೆಲ್ಲ ಸ್ಥಳಗಳು ನೆನಪಾಗುತ್ತೋ ಟೈಪ್ ಮಾಡ್ತಾ ಇರಿ ಕೇಳಿದ್ರೆ. ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನ ಕೇಳೋಣ. ಮಂಗಲ್ಯ ಭಾಗ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

ಈಗ ಕೇಳಿ ಹಂತಕನ ಸಂಚು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕಸ್ತೂರಿ ಶಂಕರ್ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದು.

ಶಿವಮೊಗ್ಗ, ಚಿಕ್ಕಮಗಳೂರು, ಅವಳಿ ಜಿಲ್ಲೆಗಳು ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಹೆಬ್ಬಾಗಿಲಾಗಿವೆ. ಕಿಗ್ಗಾ ಜಲಪಾತದ ಉದಯದ ಮೂಲ ದಶರಥನ ಏಕೈಕಾಳಿಯ ಋಷಶೃಂಗನದ್ದು ಅಂತ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದರೆ, ಇನ್ನು ರಕ್ಷಿತ ಮಿಳಘಟ್ಟ ಶಿವಮೊಗ್ಗದಿಂದ ಎಲ್ಲಮ್ಮನ ಗುಡ್ಡ, ಶೃಂಗೇರಿ, ಶಾರದಾ ಪೀಠ, ಅಮೃತಾಪುರ ಇನ್ನು ಮುಂತಾದ ಸ್ಥಳ ನೋಡಿದ್ದೇವೆ. ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಕಳಿಸಿದ್ದಾರೆ. ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾತಿಯಿಂದ, ನಮ್ಮ ಭದ್ರಾತಿಯ ಹೆಸರುವಾಸಿಯಾದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹಾಗೂ ಹಳೇಬೀಡು ಬೇಲೂರು ದೇವಸ್ಥಾನಗಳು, ಹಂಪಿ ವಿರೂಪಾಕ್ಷ ದೇವಾಲಯ ಹಾಗೂ ಶಿವಮೊಗ್ಗ ನಗರದ ಶಿವಪ್ಪನ ಅರಮನೆ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರು, ನಾನು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಹತ್ತಿದ್ದೇನೆ, ಅದು ರೋಮಾಂಚಕವಾದ ಅನುಭವ ಅಂತ ಕಳಿಸಿದ್ರೆ, ಶಿವಮೊಗ್ಗದಿಂದ ರೊಟ್ರೇಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಕೊನೆಯದಾಗಿ ಬಹಳ ಒಳ್ಳೆ ಹಾಡುಗಳು, ಶುಭರಾತ್ರಿ ಅಂತ ಕಳಿಸಿದ್ದಾರೆ. ಇನ್ನು ಪೇಪರ್ ಟೋನ್ ಭದ್ರಾವತಿಯಿಂದ ಮಲ್ಲೇಶ್, ಅಮೃತಾಪುರ, ಬೇಲೂರು, ಹಳೇಬೀಡು, ಭದ್ರಾವತಿ, ನರಸಿಂಹಸ್ವಾಮಿ ಟೆಂಪಲ್, ಬಾದಾಮಿ ಎಲ್ಲ ನೋಡಿದ್ದೇನೆ ಅಂತ ಕಳಿಸಿದ್ದಾರೆ. ಇನ್ನು ಬಿ ಹೆಚ್ ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ, ಭದ್ರಾವತಿಯಿಂದ ಗುಡ್ ನೈಟ್ ಅಂತ ಕಳಿಸಿದ್ದಾರೆ. ಹಾಗೆ ಶ್ಯಾಮ್ ಸುರೇಶ್, ಬಿ ಎಚ್ ರೋಡ್, ಭದ್ರಾವತಿಯಿಂದ ಒಳ್ಳೆಯ ಹಾಡುಗಳು ಅಂತ ಕಳಿಸಿದ್ರೆ, ಶಿವಮೊಗ್ಗ ಕೃಷಿ ನಗರ, ದೊಡ್ಡಮನೆ, ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ಗೀತೆಗಳು ತುಂಬಾ ವಿಶೇಷವಾಗಿದೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರಗುಂಡಿ, ಸೊಗಸಾದ ಗೀತೆ ಅಂತ ಕಳಿಸಿದ್ರೆ, ಕುಸುಮ, ಚಂದ್ರಿಕಾ ನಟರಾಜ್, ನ್ಯಾಮತಿಯಿಂದ ನಮಸ್ತೆ, ನಾವು ಉಡುಪಿ ಶ್ರೀಕೃಷ್ಣ ಮಠ, ಮುರುಡೇಶ್ವರ, ಕೂಡ್ಲಿ, ತುಂಗಭದ್ರಾ ನದಿ ಸಂಗಮ ಕ್ಷೇತ್ರ ದರ್ಶನ ಮಾಡಿಕೊಂಡು ಬಂದೆವು ಮೇಡಮ್ ಅಂತ ಕಳಿಸಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಸಿರು ತೋರಣ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು. ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ಇದುವರೆಗೂ ವಿಷಯ ಆಧಾರಿತ ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.